0: आकाशवाणी एफएम रेनबो 101.3 मेगाहर्ट्ज़ म्यूजिकली योर्स।
1: ಸಾರ್ವಜನಿಕರಿಗಾಗಿ
2: ಸೇವಾ ನಿರತರು
1: ಕೇಳಿ ವಿಶೇಷ ಕಾರ್ಯಕ್ರಮ ಪ್ರತಿದಿನ ಸಂಜೆ 4:30ಕ್ಕೆ ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಕಂಪನಾಂಕದಲ್ಲಿ ಭಾಗವಹಿಸುತ್ತಾರೆ ಆರ್ ಪಿ ರವಿಶಂಕರ್.
3: ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ಕರ್

0: ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 4:01:42. ಈ ಸಮಯದ ಕಾರ್ಯಕ್ರಮ ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಸ್ನೇಹಿತರೆ, ವೀಕೆಂಡ್ ಅಥವಾ ಸಾಲು ಸಾಲು ರಜೆ ಬಂತು ಅಂದ್ರೆ ನಗರದ ಜನರು ರೆಸಾರ್ಟ್ ಕಡೆಗೆ ಮುಖ ಮಾಡ್ತಾರೆ. ಹಾಗೆ ಶಾಲೆಯಲ್ಲಿ ಮಕ್ಕಳಿಗೆ ಪ್ರವಾಸ ಅಂತ ಅಂದರೆ ಎಲ್ಲಿ ಹೋದರೆ ಮಕ್ಕಳಿಗೆ ಪ್ರಯೋಜನ ಆಗಬಹುದು ಅಂತ ಯೋಚನೆ ಮಾಡ್ತೀವಿ. ಇಲ್ಲೊಂದು ರೆಸಾರ್ಟ್ ಇದೆ, ಅಲ್ಲಿ ಬರೀ ಆಟ ಊಟ ಮೋಜು ಮಸ್ತಿ ಮಾಡಿ ಬರೋದಷ್ಟೇ ಅಲ್ಲದೆ ಅಲ್ಲಿ ಹೋದರೆ ನೀವು ಹೊಸದೊಂದು ಅನುಭವವನ್ನು ಪಡೆಯಬಹುದು. ಸ್ಪೆಷಲಿ ಕೃಷಿಯ ಕುರಿತಾಗಿ ಹಲವು ಕುತೂಹಲಕಾರಿ ವಿಷಯಗಳನ್ನು ತಿಳಿಯುವ ಜೊತೆಗೆ ಹೈನುಗಾರಿಕೆ, ಜೇನು ಕೃಷಿ, ಅಣಬೆ ಕೃಷಿ ಹಾಗೆ ಮನುಷ್ಯ ಸ್ನೇಹಿ ಪ್ರಾಣಿಗಳ ಪರಿಚಯ, ಮೀನುಗಾರಿಕೆ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಒಂದು ಎಜುಕೇಷನಲ್ ಟೂರ್ನ ಮಾಡಿ ಬರಬಹುದು. ಇಂತಹ ಆಲೋಚನೆಗಳೊಂದಿಗೆ ತಮ್ಮ ಪ್ರಯೋಗವನ್ನು ಉದ್ಯಮವಾಗಿಸಿದ ಡಾಕ್ಟರ್ ಉಷಾ ರಾಣಿಯವರು ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ. ಇವರು ಉದ್ಯಮಿ, ಶಿಕ್ಷಣ ತಜ್ಞೆ ಹಾಗೂ ಕೃಷಿ ಉದ್ಯಮಿ. ಇವರ ಪ್ರೇರಣಾದಾಯಕ ಪ್ರಯಾಣದ ಕುರಿತು ಮಾತನಾಡುತ್ತಾ ಇಂದಿನ ಕಾರ್ಯಕ್ರಮದಲ್ಲಿ ಸಾಗೋಣ. ಡಾಕ್ಟರ್ ಉಷಾ ರಾಣಿಯವರೇ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ನಮಸ್ತೆ ಸಿಂಧು. ನಮಸ್ತೆ.
0: ಉಷಾ ರಾಣಿಯವರೇ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ತೆ ಸಿಂಧು. ನಮಸ್ತೆ ಕನ್ನಡ ಜನತೆಗೆ.
0: ಓಕೆ, ಇಂದಿನ ಬೆಂಗಳೂರು ಬಸ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಹಾಗೆ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ನಿಮ್ಮ ಪರಿಚಯವನ್ನು ನಾನಂತೂ ಸಣ್ಣದಾಗಿ ಮಾಡಿಕೊಟ್ಟೆ, ಆದರೆ ಪರಿಚಯ ನಿಮ್ಮ ಬಾಯಿಂದ ಬಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಹೇಳಿ ನಿಮ್ಮ ಬಗ್ಗೆ, ಹಾಗೆ ನಿಮ್ಮ ಹಿನ್ನೆಲೆಯ ಬಗ್ಗೆ ಹೇಳಿ.
2: ಥ್ಯಾಂಕ್ ಯು ಸಿಂಧು. ನಾವು ಬಂದುಬಿಟ್ಟು ಹಳ್ಳಿಯಿಂದ ಬಂದಿದ್ದು.

0: ಮತ್ತೆ ಅದಾದ್ಮೇಲೆ ನಂದು MBA ಕಂಪ್ಲೀಟ್ ಆದ್ಮೇಲೆ ಕೆಲವು ಕಾರ್ಪೊರೇಟ್ ಕಂಪ್ನಿಯಲ್ಲಿ ವರ್ಕ್ ಮಾಡಿದಾಯ್ತು. ವರ್ಕ್ ಮಾಡಿದ ನಂತರ ಡ್ಯೂರಿಂಗ್ ಕೋವಿಡ್ ಟೈಮಲ್ಲಿ IT ಬಿಸ್ನೆಸ್ ಶುರು ಜೊತೆಗೇನೆ ಹಳ್ಳಿಯಲ್ಲಿ ಜಾಗ ತಗೊಂಡ್ಬಿಟ್ಟು ಅಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಶುರು ಮಾಡಿದ್ವಿ. ಆರ್ಗ್ಯಾನಿಕ್ ಫಾರ್ಮಿಂಗ್ ಶುರು ಮಾಡ್ತಾ ಮಾಡ್ತಾ ಒಂದು ಇದನ್ನ ಏನಕ್ಕೆ ಎಜುಕೇಷನ್ ಪರ್ಪಸ್ಸಿಗೆ ಯುಟಿಲೈಸ್ ಮಾಡ್ಕೋಬಾರ್ದು, ಸೊ ಮಕ್ಕಳು ಕೂಡ ತಿಳುವಳಿಕೆ ಬರುತ್ತೆ, ಅಗ್ರಿಕಲ್ಚರ್ ಆನ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಇದನ್ನ ಎಜುಕೇಷನಲ್ ಟೂರಿಸಂ ಮತ್ತೆ ಡೇ ಔಟಿಂಗ್ ಅಂತ ಶುರು ಮಾಡಿದ್ವಿ. ಲಾಸ್ಟ್ ಇಯರ್ ಶುರು ಮಾಡಿದ್ವಿ, ಬಟ್ ಈಗ ಇಟ್ಸ್ ಎ ಬಡ್ಡಿಂಗ್, ಈಗ ಅರಳುತ್ತಾ ಇದೆ.
1: ಹೌದು. ನಿಮ್ಮ ಹಿನ್ನೆಲೆ ನೋಡೋದಾದ್ರೆ ನೀವು MNC ಬ್ಯಾಕ್ಗ್ರೌಂಡ್ ಇಂದ ಬಂದವರು, ಓದಿರೋದು MBA, ಹಾಗೆ PhD ಸಹ ಮಾಡಿದಿರಿ ನೀವು. ಒಂದು ಕಾರ್ಪೊರೇಟ್, ಒಂದು ಏನಂತಾರೆ, ಒಂದು ಮಾಡರ್ನ್ ಲೈಫ್ ಕಡೆಗೆ ಹೆಚ್ಚಾಗಿ ಕಾರ್ಪೊರೇಟ್ನಲ್ಲಿ ಕೆಲಸ ಮಾಡೋರಿಗೆ ಆ ಕಡೆಗೆ ಮುಖ ಮಾಡೋದು ಜಾಸ್ತಿ ಇರುತ್ತೆ. ಹಾಗೆ ನೀವೊಂದು ಕಂಪ್ನಿನೂ ಸಹ ಪ್ರಾರಂಭ ಮಾಡೋ ಪ್ರಯತ್ನ ಪಟ್ರಿ. ಅದಾದ್ಮೇಲೆ ಕೃಷಿ ಕಡೆಗೆ ಹೇಗೆ ಈ ಸಡನ್ ಟರ್ನ್ ಹೇಗೆ ಬಂತು, ನಿಮ್ಗೆ ಹೇಗೆ ಕೃಷಿ ಕಡೆಗೆ ನಿಮ್ಮ ಗಮನ ಬಂತು?
0: ಇದಕ್ಕೆಲ್ಲ ಥ್ಯಾಂಕ್ಸ್ ಟು ಕೋವಿಡ್ ಅಂತ ಹೇಳಬೇಕು. ಕೆಲವರಿಗೆ ಇದು ಒಂದು ಒಳ್ಳೆ ಪಾಸಿಟಿವ್ ಆಗೂ ಆಗಿದೆ, ಕೆಲವರಿಗೆ ನೆಗೆಟಿವ್ ಆಗಿದೆ, ಸಾರಿ ಫಾರ್ ದಟ್. ಬಟ್ ಪಾಸಿಟಿವ್ ಆಗಿರೋರಿಗೆ ನಂತರದವರಿಗೆ ಏನಂತಂದ್ರೆ ಅಲ್ಲಿ ಸ್ವಲ್ಪ ಜಾಗ ತಗೊಂಡ್ಬಿಟ್ಟು ಅದನ್ನ ಮುಂಚೆಯಿಂದ ಅಂದ್ರೆ ಡ್ರಾಸ್ಟಿಕ್ ಚೇಂಜ್ ಆಯ್ತು ನಮಗೂ. ಯಾಕೆಂದ್ರೆ ಮೆಟ್ರೋ ಸಿಟಿಯಿಂದ ಹಳ್ಳಿಗೆ ಹೋಗಿ ಅಲ್ಲಿಂದ ಎಕ್ಸ್ಪೀರಿಯನ್ಶಿಯಲ್ ಹೊಸದಾಗಿ ಹೊಸ ಜೀವನ ಥರನೇ ಆಯ್ತು. ಹೇಗೆಂತಂದ್ರೆ ಕೆಲವೊಂದು ಸರಿ ಸಾಕಪ್ಪ ಕೃಷಿ ಅಂತನೂ ಅನಿಸಿದುಂಟು. ಅದಾದ ನೆಕ್ಸ್ಟ್ ಓಕೆ ಅರ್ಧ ಬಂದಿದ್ದೀವಿ, ಸ್ಟಾಪ್ ಮಾಡೋದು ಬೇಡ, ಇದನ್ನು ಮುಂದಿನ ಲೆವೆಲಿಗೆ ತೊಗೊಂಡೋಗೋಣ ಅಂದ್ಬಿಟ್ಟು ಅಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡು ಬಂದ್ವಿ. ಬಟ್ ನಾವು ಏನು ಅಂದರೆ ರಿಗ್ರೆಟ್ ಮಾಡ್ತಿಲ್ಲ, ನಾವು ಏನು ಕೃಷಿ ಮಾಡ್ತಾ ಇದ್ದೀವಿ ಅದನ್ನು ಇದಿನವರೆಗೂ ಮಧ್ಯದಲ್ಲಿ ಸ್ಟಾಪ್ ಮಾಡಿದ್ವಿ, ರಿಗ್ರೆಟ್ ಮಾಡಿದ್ದು ಉಂಟು. ಬಟ್ ಅದಾದಮೇಲೆ ಒಂದು ಸ್ಟೆಪ್ ಮುಂದೆ ಬಂದಮೇಲೆ ವಿ ಆರ್ ಹ್ಯಾಪಿ ವಿತ್ ದಟ್, ಥ್ಯಾಂಕ್ಸ್ ಟು ನೇಚರ್ ಅಂತ ಹೇಳ್ಬೋದು.
1: ಇಂದ ಇಲ್ಲಿವರೆಗೂ ಅಂದರೆ ಆಲ್ಮೋಸ್ಟ್ 5-6 ವರ್ಷ ಆಗಿರುತ್ತೆ ಕೋವಿಡ್ ಅಂತ 2021 ತಗೊಂಡ್ರೆ 6 ವರ್ಷ ಅಂತೂ ಗ್ಯಾರಂಟಿ ಆಗಿರುತ್ತೆ. ಈ 6 ವರ್ಷದಲ್ಲಿ ನಿಮಗೆ ಕೃಷಿನ ಮಾಡಬೇಕು ಅನ್ನೋ ಭಾವನೆ ಬಂದಿದ್ದು ಒಂದು ಕಡೆಗಾದರೆ ಅದನ್ನು ಎಜುಕೇಷನ್ ಕಡೆಗೆ ಟರ್ನ್ ಮಾಡ್ಬೋದು ಅನ್ನೋದು ಯಾವ ಪಾಯಿಂಟಲ್ಲಿ ನಿಮ್ಗೆ ಅನ್ನಿಸ್ತು?
0: ಈಗ ನಾವು ಎಲ್ಲದನ್ನು ಸಿಸ್ಟಮ್ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡ್ತಾ ಇದ್ವಿ. ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡ್ತಾ ಇದ್ದಾಗ ಕೆಲವೊಂದು ನಮ್ಮ ಫ್ರೆಂಡ್ಸ್ಗಳು ಬಂದಾಗ ನಾವಿಲ್ಲಿ ಸ್ಟೇ ಆಗಬೇಕು ಅಂತ ಹೇಳ್ತಾ ಇದ್ರು. ಸೊ ಇದನ್ನೇ ಒಂದು ಏನಕ್ಕೆ ಎಂಟರ್ಪ್ರಿನರ್ಶಿಪ್ ಅಲ್ಲಿ ತಗೊಂಡೋಗ್ಬಾರ್ದು
1: ಅನ್ಬಿಟ್ಟು, ಒಂದು ನೀವು ಜಾಗ ತಗೊಂಡಾಗ ಕೃಷಿ ಶುರು ಮಾಡಬೇಕು ಅಂತ ಅನ್ಕೊಂಡಾಗ ನಿಮ್ಗೆ ಈ ತರದ ಒಂದು ಐಡಿಯಾ ಇರಲೇ ಇಲ್ಲ?
0: ಇರಲಿಲ್ಲ.
1: ಓಕೆ, ಫಾರ್ಮ್ ಹೌಸ್ ತರ ನೀವು
0: ಮಾಡಿದ್ವಿ.
1: ಓಕೆ,
0: ಅದಾದ್ಮೇಲೆ ಮತ್ತೆ ಬ್ಯಾಂಗ್ಳೂರಿಗೆ ಬರೋ ಆಲೋಚನೆ ಕೂಡ ಇತ್ತು.
1: ಓಕೆ,
0: ಅದು ಆದ್ಮೇಲೆ ನೇಚರ್ ಎಲ್ಲ ಕಲಿಸುತ್ತೆ ಅಂತಾರಲ್ಲ, ಆಗ ಒನ್ ಬೈ ಒನ್ ಅದು ಅಡಿಕ್ಟ್ ಆಗೋಯ್ತು ಅಲ್ಲೇ ಇರೋದಕ್ಕೆ.
1: ಓಕೆ,
0: ಸೊ ಅದಾದ ನೆಕ್ಸ್ಟ್ ಪ್ಲಾನಿಂಗ್ ಮಾಡಿಬಿಟ್ಟು ಪ್ಲಾಂಟಿಂಗ್ಸ್ ಒಂದು 20-25 ವೆರೈಟೀಸ್ ಆಫ್ ಪ್ಲಾಂಟ್ಸ್ ಇದೆ.
1: ಎಲ್ಲ ಐಡೆಂಟಿಟಿ ತರದ ಬೆಳೆನ ಬೆಳೀತಾ ಇಲ್ಲ ಇವಾಗ. ಎಷ್ಟು ಎಕರೆ ಜಮೀನಿದೆ ಅಂತ ಕೇಳ್ಬೋದು?
0: ನಮ್ದು ಅಲ್ಲಿ 3.5 ಎಕರೆ ಜಮೀನ್ ಇದೆ. ಅದ್ರಲ್ಲಿ ಆಲ್ಮೋಸ್ಟ್ 600 ಗವಾ ಪ್ಲಾಂಟ್ ಇದೆ, 300 ಕಸ್ಟರ್ಡ್ ಆಪಲ್ ಇದೆ, 200 ಸ್ಯಾಂಡಲ್ ಪ್ಲಾಂಟ್ ಇದೆ, ಅದಾದ್ಮೇಲೆ 200 ಮೂಸಂಬಿ, 200 ಮ್ಯಾಂಗೋಸ್, 40 ಕೋಕೋನಟ್, ಎಲ್ಲ ಮಿಕ್ಸ್ಡ್ ಇದೆ.
1: ಮಿಕ್ಸ್ಡ್ ಫಾರ್ಮಿಂಗ್ ಅನ್ನ ನೀವು ಇಂಪ್ಲಿಮೆಂಟ್ ಮಾಡಿದ್ದೀರಿ. ಓಕೆ, ಇನ್ನಷ್ಟು ನಿಮ್ಮ ಜೊತೆ ಮಾತಾಡ್ತೀನಿ ಕಾರ್ಯಕ್ರಮದಲ್ಲಿ. ನಿಜವಾಗ್ಲೂ ತುಂಬ ಕುತೂಹಲಕಾರಿ ಅಂಶಗಳನ್ನ ನಿಮ್ಮ ಜೊತೆಗೆ ನಾನು ಮಾತಾಡಿ ತಿಳ್ಕೊಳ್ಳೋದಿದೆ. ಹಾಗೆ ನಮ್ಮ ಪ್ರೇಕ್ಷಕ ಕೇಳುಗರಿಗೂ ಸಹ ಅದೇ ರೀತಿಯ ಪ್ರಶ್ನೆಗಳಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಿಮಗೂ ಸಹ ಉಷಾರಾಣಿಯವರ ಜೊತೆಗೆ ಯಾವುದಾದ್ರೂ ಪ್ರಶ್ನೆಯನ್ನ ಕೇಳೋದಿದ್ರೆ, ಯಾವುದಾದ್ರೂ ಅನುಮಾನಗಳನ್ನು ಬಗೆಹರಿಸಿಕೊಳ್ಳೋದಿದ್ರೆ ಕೃಷಿಯ ಕುರಿತಾಗಿ ಹಾಗೂ ಕೃಷಿಯ ಶಿಕ್ಷಣದ ಕುರಿತಾಗಿ ಇದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬಹುದು, ನಮಗೆ ಸಂದೇಶವನ್ನು ಕಳಿಸ್ಬೋದು. 9480901013 ಈ ಸಂಖ್ಯೆಗೆ ಸಂದೇಶವನ್ನು ನೀವು ಕಳಿಸ್ಬೋದು. ಕಾರ್ಯಕ್ರಮದಲ್ಲಿ ಮುಂದುವರೋಣ. ಉಷಾ ಅವರೇ, ಒಂದು ಹಾಡನ್ನು ಕೇಳಿ ಬರೋಣ.

0: ಸ್ನೇಹಿತರೆ, ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಉಷಾರಾಣಿಯವರು. ಮೇಡಮ್ ಹೇಳಿ, ನಾವು ಮಾತಾಡ್ತಾ ಇದ್ವಿ, ನೀವು ಮೊದಲು ಜಾಗವನ್ನ ಖರೀದಿ ಮಾಡಿದ್ರಿ, ಕೃಷಿ ಜಮೀನನ್ನ, ಅಲ್ಲಿ ನೀವು ಬೆಳೆಯನ್ನ ಬೆಳೆಯೋದಕ್ಕೆ ಶುರು ಮಾಡಿದ್ರಿ, ಅಲ್ಲಿಂದ ನಿಮ್ಗೆ ಇದನ್ನ ಉದ್ಯಮವಾಗಿಸಬಹುದು, ಹಾಗೆ ಇದನ್ನ ಎಜುಕೇಶನ್ ಕಡೆಗೂ ಸಹ ಟರ್ನ್ ಮಾಡ್ಬೋದು ಅಂತ ನಿಮ್ಗೆ ಅನಿಸ್ತು. ಹೇಳಿ, ಇದ್ರ ಬಗ್ಗೆ ಯಾವ ಒಂದು ಪಾಯಿಂಟಲ್ಲಿ ನಿಮ್ಮ ಈ ಪ್ರಯತ್ನಗಳಿಗೆಲ್ಲ ಪ್ರತಿಕ್ರಿಯೆ ಸಿಕ್ಕಾಗ ಯಾವ ಒಂದು ಪಾಯಿಂಟಲ್ಲಿ ನಿಮ್ಗೆ ಈ ಥರ ಅನ್ನಿಸ್ತು?
1: ಹೌದು, ಅದಾದಮೇಲೆ ನಾವು ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕಾಗಿತ್ತು.
0: ಓಕೆ.
1: ಅದ್ರ ನೇಮ್ ಬಂದುಬಿಟ್ಟು ಸ್ಕೈವೋ ಸಿರಿ ಅಂದ್ಬಿಟ್ಟು.
0: ಓಕೆ.
1: ಸ್ಕೈವೋ ಸಿರಿ ಅಂದರೆ ಕೇವಲ ಒಂದು ಫಾರ್ಮ್ ಅಥವಾ ಟೂರಿಸಮ್ ಡೆಸ್ಟಿನೇಷನ್ ಅಲ್ಲ, ಕೃಷಿ, ಪ್ರಕೃತಿ, ಶಿಕ್ಷಣ ಮತ್ತು ಎಂಟರ್ಪ್ರಿನರ್ಶಿಪ್ಪನ್ನು ಒಂದೇ ವೇದಿಕೆಯಲ್ಲಿ ತರುವ ಒಂದು ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್ ಪ್ಲಾಟ್ಫಾರ್ಮ್.
0: ಓಕೆ.
1: ಮತ್ತು ನಮ್ಮ ವಿಷನ್ ಏನಂತಂದರೆ, ಮುಂದಿನ ಪೀಳಿಗೆ ಕೃಷಿಯನ್ನು ಕೇವಲ ಒಂದು ವೃತ್ತಿಯಾಗಿ ನೋಡೋದಲ್ಲ, ಪ್ರೊಫೆಷನಲ್ ಆಗಿ ನೋಡ್ಬೋದು ಇವಾಗ, ಬಟ್ ಇನ್ ಫ್ಯೂಚರ್ ಅದರಲ್ಲಿ ಏನೇನು ಅವಕಾಶ ಗುರುತಿಸಿ ಹೊಸ ಉದ್ಯಮಗಳನ್ನು ಸೃಷ್ಟಿಸುವಂತೆ ಪ್ರೇರೇಪಿಸುವುದು. ಸ್ಕೈವೋ ಸಿರಿ ಅಂತಂದರೆ ವೇರ್ ಲರ್ನಿಂಗ್ ಮೀಟ್ಸ್ ನೇಚರ್, ಅಗ್ರಿಕಲ್ಚರ್ ಆ್ಯಂಡ್ ಆಂಟರ್ಪ್ರಿನರ್ಶಿಪ್.
0: ಓಕೆ.
1: ಸ್ಕೈವೋ ಸಿರಿ ಒಂದು ನಾನು ಹೇಳಿದಂಗೆ ಒಂದು ಫಾರ್ಮ್ ವಿಸಿಟ್ ಅಥವಾ ಡೇ ಔಟಿಂಗ್ ಹೋಗಿ ಬರೋದಷ್ಟೇ ಅಲ್ಲ, ಅದರಲ್ಲಿ ಏನಂತಂದರೆ ಒಂದು ನೇಚರ್ ಅಗ್ರಿಕಲ್ಚರ್ ಕೂಡ ಇದೆ, ನೇಚರ್ ಇದೆ, ಅದಾದ ನೆಕ್ಸ್ಟ್ ಎಂಟರ್ಪ್ರಿನರ್ಶಿಪ್ ಮತ್ತು ಎಜುಕೇಷನಲ್ ಟೂರಿಸಮ್ ಫಾರ್ ಸ್ಟೂಡೆಂಟ್ಸ್.
0: ಓಕೆ. ನಿಮ್ಮಲ್ಲಿ ಬರೋರಿಗೆ ಯಾವ್ಯಾವ ಅನುಭವಗಳನ್ನ, ಒಂದು ದಿನದಲ್ಲಿ ಒಂದು ದಿನ ಡೇ ಔಟಿಂಗ್ ಬಂದರೆ ಒಬ್ಬ ವ್ಯಕ್ತಿ ಯಾವ್ಯಾವ ರೀತಿಯ ಹೊಸ ಅನುಭವಗಳಿಂದ ಆಚೆ ಬರಬಹುದು?
1: ಅವರಿಗೆ ನಾನು ಒಂದು ಅಗ್ರಿಕಲ್ಚರ್ ಮಾಡಿದೆ, ಮಿಸ್ ಮಾಡ್ಕೊಂಬಿಟ್ನಲ್ಲ, ನಾನು ಇಷ್ಟು ದಿನ ಮಾಡಿದೆ ಅಂತ ಅವರು ರಿಗ್ರೆಟ್ ಮಾಡ್ತಾರೆ. ಬಟ್ ಅದಾದಮೇಲೆ ಅವರು ಅಟ್ಲೀಸ್ಟ್ ಒಂದು ಎಂಟರ್ಪ್ರಿನರ್ಶಿಪ್ಪಿಗಾದರೂ, ಅಗ್ರಿಪ್ರಿನರ್ಶಿಪ್ ಏನಾದರೂ ಸರಿ, ಒಂದು ಹೊಸ ಹೆಜ್ಜೆ ಕಾಲಿಡ್ ಒಂದು ಮನಸ್ಸಲ್ಲಿ ಎಲ್ಲೋ ಒಂದು ಚಿಂತನೆ
0: ಬರ್ಬೋದು, ಪ್ರೇರಣೆ ಸಿಗ್ಬಹುದು.
1: ಹೌದು, ಪ್ರೇರಣೆ ಸಿಗ್ಬೋದು. ಇದು ತುಂಬ ಕಷ್ಟನೂ ಅಲ್ಲ, ತುಂಬ ಈಸಿನೂ ಅಲ್ಲ. ನಾವು ಯಾವ ರೀತಿ ಅನ್ಕೊಂತೀವಿ ಅಂದರೆ ಒಂದು ಕಂಫರ್ಟ್ ಝೋನ್ ಇಂದ ಆಚೆ ಬರಬೇಕಷ್ಟೆ. ಅದಾದ್ಮೇಲೆ ಎಲ್ಲದು ಈಸಿ ಆಗ್ತಾ ಹೋಗುತ್ತೆ.
0: ಹೌದು,
1: ಅಗ್ರಿಕಲ್ಚರ್ ಆಗಲಿ ಅಥವಾ ಐ ಟಿ ಬಿಸ್ನೆಸ್ ಆಗಲಿ, ಯಾವುದೇ ಕೆಲಸ ತಗೊಳ್ಳಿ, ನಮ್ದು ಏನಿದೆ ಕಂಫರ್ಟ್ ಝೋನು ಅದರಿಂದ ಆಚೆ ಬಂದರೆ ಎಲ್ಲದು ಈಸಿ ಆಗ್ತಾ ಹೋಗುತ್ತೆ.
0: ಓಕೆ ಓಕೆ. ಆ ಪರಿಶ್ರಮ ಜೊತೆಗೆ ಆ ಕಂಫರ್ಟ್ ಝೋನನ್ನ ನಾವು ಕಳಚಿ ಬರಬೇಕು ಅಂತ ಹೇಳ್ತಾ ಇದ್ದೀರಾ. ಹಾಗೆ ನಿಮ್ಮ ಸ್ಕೈವೋ ಸಿರಿ ಬಗ್ಗೆ ಹೇಳೋದಾದರೆ, ಇಲ್ಲಿ ಒಂದು ಮಗುನ ನಾವು ಇವತ್ತು ಡೇ ಔಟಿಂಗ್ ಕರ್ಕೊಬರ್ತೀವಿ ಅಂದರೆ ಮಗು ಏನೇನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು?
1: ಬಂತು ಅಂದರೆ ನಾವು ಯೂಶ್ವಲಿ ಎಷ್ಟು 50-100 ಸ್ಟೂಡೆಂಟ್ಸ್ ಬರ್ತಾರೆ.
0: ಓಕೆ.
1: ಅದರಲ್ಲಿ ನಾವು ಒಂದು 3-4 ಬ್ಯಾಚಸ್ ಮಾಡ್ತೀವಿ.
0: ಓಕೆ.
1: ಒಂದು ಟೀಮ್ ಏನಾಗುತ್ತೆ, ಪ್ಲ್ಯಾಂಟಿಂಗ್ ಬಗ್ಗೆ ಡಿಸ್ಕಷನ್ಸ್ ಇರುತ್ತೆ, ಏನಕ್ಕೆ ನಾವು ಈ ಪ್ಲ್ಯಾಂಟ್ ಇಲ್ಲ ಹಾಕಿದ್ದೀವಿ, ಒಂದೊಂದು ರೀಸನ್ ಇದೆ. ಎಕ್ಸಾಂಪಲ್, ಸ್ಯಾಂಡಲ್ ಪ್ಲ್ಯಾಂಟ್ ಡಿಪೆಂಡೆಂಟ್ ಪ್ಲ್ಯಾಂಟ್ ಏನಕ್ಕೆ ಅಂತ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಇನ್ನೊಂದು ಗ್ರೂಪ್ ಬಂದುಬಿಟ್ಟು ಅನಿಮಲ್ ಹಸ್ಬೆಂಡ್ರಿ, ಏನಕ್ಕೆ ಅದು ಇಂಪಾರ್ಟೆಂಟ್.
0: ಓಕೆ. ಯಾವ್ಯಾವ ರೀತಿ ಪ್ರಾಣಿಗಳಿದೆ ನಿಮ್ಮ ಫಾರ್ಮ್ ಹೌಸಲ್ಲಿ?
1: ಹಸುಗಳಿದ್ದಾವೆ ಅಂದರೆ ಮಲ್ನಾಡ್ ಗಿಡ್ಡ, ಎ2 ಮಿಲ್ಕ್ ಅಂತ ಹೇಳ್ತಾರಲ್ಲ, ಅದು ಮಲ್ನಾಡ್ ಗಿಡ್ಡ ಹಸುಗಳಿದ್ದಾವೆ, ಸಾಯಿವಲ ಇದೆ.
0: ಓಕೆ.
1: ಅದಾದಮೇಲೆ ಫಿಶ್, ಮೊಲ, ರ್ಯಾಬಿಟ್ ಇದೆ.
0: ಓಕೆ.
1: ಅದಾದ ನೆಕ್ಸ್ಟ್ ಅನಿಬಿ ಇದೆ, ಅಪಿಕಲ್ಚರ್ ಹೇಗೆ ಮಾಡ್ತೀವಿ, ಏನಕ್ಕೆ

0: ಇಂಪಾರ್ಟೆಂಟ್ ಆಪಿಕಲ್ಚರ್ ಅನ್ನೋದನ್ನ ಮಕ್ಳಿಗೆ ತೋರಿಸ್ಕೊಡ್ತೀವಿ. ಏನಕ್ಕೆ ಅಂತಂದ್ರೆ ಜೇನುನೊಣಗಳು ಇಲ್ಲ ಅಂತಂದ್ರೆ
1: ಪರಾಗಸ್ಪರ್ಶ ಆಗೋದಕ್ಕೆ
0: ಕಷ್ಟ ಆಗುತ್ತೆ, ಮತ್ತೆ ಇಳುವರಿ ಕಡಿಮೆ ಆಗುತ್ತೆ. ನಾವು ಅದು ಹನಿಗೋಸ್ಕರ ಸಾಕಬಾರ್ದು, ನಮ್ದು ಇಳುವರಿ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಕೋಳಿಗಳನ್ನೆಲ್ಲ ನಾವು ಎಲ್ಲ ಶೆಡ್ಡಲ್ಲಿ ಹಾಕಿ ಕಟ್ಟಿರ್ತಾರೆ, ಬಟ್ ನಾವು ಅದನ್ನ ಪರ್ಪಸ್ ಸೇಲ್ ಮಾಡೋದಕ್ಕೂ ಅಲ್ಲ, ಹಾಗೆ ಬಿಟ್ಬಿಡ್ತೀವಿ ಕೋಳಿಗಳನ್ನ. ಸೊ ನಮ್ಗೆ ಎರಡು ಬೆನಿಫಿಟ್, ಒಂದು ಐದು ಜನ, ಒಂದು 100 ಕೋಳಿ ಇದಾರೆ ಅಂತಂದ್ರೆ ಒಂದು 5-6 ಜನ ಕೆಲಸ ಮಾಡ್ತಿದ್ದಾರೆ ಅಂತ ಆಗ್ತಾ,
1: ಮಣ್ಣಿನ ಕೆಳಗೆ ಮಾಡ್ತಾ ಇರ್ತಾರೆ.
0: ಹೌದು,
1: ಹಾಗೆ ಹುಳುಗಳನ್ನೆಲ್ಲ
0: ಗಿಡಕ್ಕೆ ಬೇಡದೆ ಹೋಗಿರೋದು, ಏನೇನು ಬೇಡದೆ ಹೋಗಿರೋ ಹುಳುಗಳಿರ್ತವೆ.
1: ಹೌದು, ಅದನ್ನೆಲ್ಲ ಹೌದು ಆ ರೀತಿ ಸಹಾಯ ಆಗುತ್ತೆ. ಹಾಗೆ ಮತ್ತಿನ್ಯಾವ ರೀತಿ ಎಕ್ಸ್ಪೀರಿಯನ್ಸ್ ಕೋಟೆ ಇದೆ ಅಂತ ಹೇಳ್ತಾ ಇದ್ದೀನಿ, ನಿಮ್ಮ ಇದು ತೋಟದಿಂದ ಕೋಟೆ ಇದೆ ಅಂತ ಹೇಳ್ತಾ ಇದ್ರಿ.
0: ಹೌದು, ಉತ್ತರದುರ್ಗ ಬೆಟ್ಟ ಇದೆ, ಅದು ಬಂದು ಕೆಂಪೇಗೌಡವ್ರು ಕಟ್ಟಿದ ಫಸ್ಟ್ ಫೋರ್ಟ್.
1: ಓಕೆ,
0: ಉತ್ತರದುರ್ಗ ತುಂಬಾ ಜನಕ್ಕೆ ಗೊತ್ತು, ಬಟ್ ಮ್ಯಾಕ್ಸಿಮಮ್ ಜನಕ್ಕೆ ಗೊತ್ತಿಲ್ಲ. ಇಲ್ಲಿ
1: ಹತ್ರ ಐತಿ, ಅಲ್ಲಿ ಹೋಗ್ಬರ್ಬಹುದು.
0: ಹೌದು, ಅಲ್ಲಿಂದ ಒಂದು 4-5 ಕಿಲೋಮೀಟರ್ಸ್ ಆಗುತ್ತೆ. ಸೊ ಅದು ಟ್ರೆಕ್ಕಿಂಗ್ ಸ್ಪಾಟ್ ಇರೋದ್ರಿಂದ ಅವರಿಗೆ ಏನಕ್ಕೆ ಅಂದ್ರೆ ಬರೀ ಎಜುಕೇಶನ್ ಅಂತಂದ್ರೆ ಎಲ್ಲರಿಗೂ ಬೋರಿಂಗ್ ಆಗ್ಬಹುದು, ಸ್ಮಾಲ್ ಸಣ್ಣ ಸಣ್ಣ ಮಕ್ಕಳಿಗೆ ಫನ್ ಇರಬೇಕು.
1: ಸೊ ನೀವು ಅಲ್ಲಿ ಕರ್ಕೊಂಡು ಹೋಗ್ತೀರಿ,
0: ಅಲ್ಲಿ ಟ್ರೆಕ್ಕಿಂಗಿಗೆ ಅಥವಾ ಟ್ರ್ಯಾಕ್ಟರ್ ರೌಂಡ್ಸ್ಗೆ ಅಂತ ಕರ್ಕೊಂಡು ಹೋಗ್ತೀವಿ.
1: ಟ್ರ್ಯಾಕ್ಟರ್ ರೌಂಡ್ ಮಾಡಿಸ್ತೀರಾ ಮಕ್ಕಳಿಗೆ?
0: ಹೌದು,
1: ಇದೊಂಥರ ಚೆನ್ನಾಗಿರುತ್ತೆ.
0: ಟ್ರ್ಯಾಕ್ಟರ್ ರೌಂಡಿಂದ ಬಂದಮೇಲೆ ಅವರಿಗೆ ಸೆಕೆಂಡ್ ಆಫ್ ಎಲ್ಲ ಸ್ವಿಮ್ಮಿಂಗ್ ಬೇಕಂದ್ರೆ ಸ್ವಿಮ್ಮಿಂಗ್, ರೈನ್ ಡ್ಯಾನ್ಸ್, ಇಂಡೋರ್ ಔಟ್ಡೋರ್ ಗೇಮ್ಸ್ ಇರುತ್ತೆ, ಅದನ್ನ ಆಟ ಆಡಿಕೊಂಡು ಏನು ಮೆಮೊರೀಸ್ ಜೊತೆಗೆ ಅವರ ಆಚೆ ಹೋಗ್ಬೋದು.
1: ಓಕೆ ಓಕೆ, ಇದು ನಿಜವಾಗ್ಲೂ ಈ ಕಾನ್ಸೆಪ್ಟ್ ತುಂಬಾ ಡಿಫ್ರೆಂಟ್ ಆಗಿದೆ. ನಾವೀಗ ರೆಸಾರ್ಟ್ ಅಂದ ಕೂಡಲೇ ಅಲ್ಲಿ ಏನು ಊಟ ಸಿಗುತ್ತೆ, ಯಾವ ಥರದ ಆಕ್ಟಿವಿಟೀಸ್ ಇರ್ಬೋದು ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀವಿ. ಅದಲ್ಲದೆ ಅಲ್ಲಿ ಕಲಿಕೆಗೂ ಒಂದು ಅವಕಾಶ ಇದೆ ಅಂತಂದಾಗ ಶಾಲಾ ಮಕ್ಕಳಿಗಿರ್ಬೋದು ಅಥವಾ ಈ ರೀತಿ ಒಂದು ಕೃಷಿಯ ಬಗ್ಗೆ ಆಸಕ್ತಿ ಇರುವಂತಹ ಯುವಜನತೆಗಿರ್ಬೋದು, ತುಂಬಾ ಚೆನ್ನಾಗಿರುವಂತಹ ಒಂದು ನಿಮ್ಮ ಒಂದು ಏನು ಈ ಯೋಜನೆ ಇದೆ, ಇದು ತುಂಬಾ ಚೆನ್ನಾಗಿದೆ, ಜನರನ್ನ ಆಕರ್ಷಿಸೋದ್ರ ಕಡೆಗೆ ನಿಟ್ಟಿನಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತಾನೆ ಅನ್ಕೋಬಹುದು. ಇನ್ನಷ್ಟು ಮಾತಾಡೋಣ, ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ ಮತ್ತೊಂದು ಹಾಡಿನ ನಂತರ.
0: ಶೂರ್.

0: ಸ್ನೇಹಿತರೆ ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 4:20:59. ಈ ಸಮಯದ ಕಾರ್ಯಕ್ರಮ ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ನಮ್ಮೊಂದಿಗೆ ನಮ್ಮ ಅತಿಥಿ ಇದ್ದಾರೆ, ಡಾಕ್ಟರ್ ಉಷಾ ರಾಣಿಯವರು. ಇವರೊಂದಿಗೆ ನಾವು ಮಾತಾಡ್ತಾ ಸಾಗ್ತಾ ಇದ್ವಿ. ಇವರು ಕೃಷಿಯನ್ನು ಉದ್ಯಮವನ್ನಾಗಿ ಹೇಗೆ ಪರಿವರ್ತನೆ ಮಾಡಿದ್ದಾರೆ, ಅದರಿಂದ ಯಾವ್ಯಾವ ಹೊಸ ಯೋಜನೆಗಳನ್ನು ನಿರೂಪಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊತಾ ಇದ್ವಿ. ಯುವರಾಜ್ ಕಾಯೋ ಸಿರಿ ರೆಸಾರ್ಟ್ನಲ್ಲಿ ಮಕ್ಕಳಿಗಾಗಿ ಡೇ ಔಟಿಂಗ್ ಇರ್ಬೋದು, ಹಾಗೆ ಕಾರ್ಪೊರೇಟ್ ಔಟಿಂಗ್ಗಳಿರಬಹುದು, ಅಥವಾ ನೀವು ನಿಮ್ಮ ಫ್ರೀ ಆಗಿರುವಂತಹ ದಿನವನ್ನು ಕಳೆಯೋದಕ್ಕೆ ಕೃಷಿಯ ಒಂದು ಹಿನ್ನೆಲೆಯಲ್ಲಿ ಹೋಗಿ ನೋಡುವುದಾದರೆ ಅವರಸ್ ಕಯೋ ಸಿರಿ ರೆಸಾರ್ಟ್ಗೆ ನೀವು ಹೋಗಬಹುದು ಅಂತ ಹೇಳ್ತಾ ಇದ್ರು. ಹಾಗೆಯೇ ಅಲ್ಲಿ ಯಾವ್ಯಾವ ರೀತಿಯ ಫೆಸಿಲಿಟಿಗಳಿದೆ, ಯಾವ ರೀತಿ ಇದನ್ನು ಒಂದು ಡೇ ಫನ್ನನ್ನು ಹೇಗೆ ಅವರು ಎಜುಕೇಷನ್ ಕಡೆಗೆ ಪರಿವರ್ತನೆ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊತಾ ಇದ್ವಿ. ನಿಮಗೂ ಸಹ ಈ ಕುರಿತಾಗಿ ಪ್ರಶ್ನೆಗಳಿದ್ರೆ ನಿಮ್ಗೆ ಅನಿಸ್ತಾ ಇರ್ಬೋದಲ್ವಾ, ಅರೆರೆ ನಮ್ಮ ಹತ್ರನೂ ಜಮೀನಿತ್ತು, ನಾವು ಬೆಳೆದಿದ್ದೇ ಬೆಳೀತಾ ಇದ್ದೀವಿ, ನಮಗೂ ಮಳೆ ಬಂತು ಅಂದರೆ ಇಳುವರಿ ಇಲ್ಲ ಅಂತಂದರೆ ಇಲ್ಲ, ಈ ಥರದ್ದೇನಾದ್ರು ನಾನು ಹೊಸ ಪ್ರಯತ್ನ ಪಡ್ಬೋದಿತ್ತಲ್ಲ ಅಂತ ನಿಮಗೂ ಅನಿಸ್ತಾ ಇರ್ಬೋದು. ಅದಕ್ಕೆಲ್ಲ ನೀವು ಉಷಾರಾಣಿ ಅವರ ಸ್ಟೋರಿನ ಕೇಳಲೇಬೇಕು, ಅವ್ರು ಏನು ಹೇಳ್ತಾರೆ ಅಂತ. ಖಂಡಿತವಾಗ್ಲೂ ಮುಂದೆ ಅವರ ಸ್ಟೋರಿ ನಿಮಗೂ ಸಹ ಒಂದು ಪ್ರೇರಣೆ ಆಗಿ ನಿಂತ್ಕೋಬಹುದು. ಹಾಗಾದರೆ ಯಾಕೆ ತಡ 9480901013 ಈ ಸಂಖ್ಯೆಗೆ ಸಂದೇಶವನ್ನು ಕಳುಹಿಸಿ. ನಿಮ್ಮಲ್ಲೂ ಯಾವುದಾದರೂ ಪ್ರಶ್ನೆಗಳಿದ್ದರೆ, ಇನ್ನೇನಾದರೂ ಅವ್ರ ಹತ್ರ ಕೇಳಬೇಕು ಅಂತ ಅನಿಸಿದ್ರೆ ಪ್ರಶ್ನೆಯನ್ನು ನೀವು ನಮಗೆ ಸಂದೇಶದ ಮೂಲಕ ತಲುಪಿಸ್ಬೋದು. ಮೇಡಮ್, ಮಾತಾಡ್ತಾ ಇದ್ವಿ ಎಜುಕೇಷನ್ ಟೂರಿಸಂ ಬಗ್ಗೆ ಮಾತಾಡಿದ್ರಿ, ಈಗ ನಿಮ್ಮ ರೆಸಾರ್ಟ್ಗೆ ಬರೋ ಮಕ್ಕಳಿಗೆ ಏನೇನೆಲ್ಲ ನೀವು ಕಲಿಸ್ತೀರಾ ಅನ್ನೋದನ್ನ ಹೇಳಿದ್ರಿ. ಇದಲ್ಲದೆ ನೀವು ಸ್ಕೂಲ್ಗಳಿಗೆ ಹೋಗಿನೂ ಸಹ ಅಲ್ಲಿ ವರ್ಕ್ಶಾಪ್ಗಳನ್ನ ಮಾಡಬೇಕು ಅನ್ನೋ ಯೋಜನೆಯನ್ನು ಹಾಕ್ಕೊಂಡಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ಹೇಳೋದಾದರೆ.
1: ಶೂರ್. ನಾವು ಕಳೆದ ವರ್ಷ ಒಂದು ಹೇಗೆ ಸ್ಕೂಲ್ಗಳಲ್ಲಿ ಇವಾಗ ಸ್ಟೆಮ್ ಎಜುಕೇಷನ್ ಇದೆ, ಕಂಪ್ಯೂಟರ್ ಲ್ಯಾಬ್ ಇದೆ, ಅದೇ ರೀತಿ ಅಗ್ರಿ ಲ್ಯಾಬ್ ಅಂತ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ವಿ. ಕೆಲವು ಸ್ಕೂಲಲ್ಲಿ ಲಾಸ್ಟ್ ಇಯರ್ ಇಂಪ್ಲಿಮೆಂಟ್ ಮಾಡಿದ್ವಿ, ಬಟ್ ನಮ್ಮ ಲಕ್ ಏನಂತ ಅಂತಂದರೆ ಈ ಇಯರ್ ಏಪ್ರಿಲ್ ಮಂತಲ್ಲಿ ಅಂಡರ್ NEPನಲ್ಲಿ ಕೃಷಿನ ಆನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಮಕ್ಕಳಿಗೆ ಗ್ರೇಡ್ 6th, 7th, 8th ಅವರಿಗೆ ಕೊಡಲೇಬೇಕು ಅಂತ ಅಂದ್ಬಿಟ್ಟು ಒಂದು ನೋಟಿಸ್ ಬಂದಿದೆ, ಒಂದು ಸರ್ಕ್ಯುಲೇಷನ್ ನೋಟಿಸ್ ಅಲ್ಲ, ಸರ್ಕ್ಯುಲೇಷನ್ ಬಂದಿದೆ. ಸೊ ನಮ್ಗೆ ಇದೊಂದು ಅಡ್ವಾಂಟೇಜ್ ಆಯಿತು. ಹಾಗಾಗಿ ಇವಾಗ ಏನು ಮಾಡ್ತಿದ್ದೀವಿ ಅಂತ ಅಂದರೆ ಅಗ್ರಿ ಲ್ಯಾಬ್ ಅಂತ ಏನಿದೆ ಅದು ಓಕೆ, ಅಂದರೆ ಅದರಲ್ಲಿ ಮಕ್ಕಳುಗಳೇ ಬಂದು ಸಾಯಿಲ್ ಪ್ರಿಪ್ರೇಷನ್ ಮಾಡ್ತಾರೆ, ಗಿಡಗಳು ಹಾಕ್ತಾರೆ, ಅದು ಸ್ಟೆಪ್ ಬೈ ಸ್ಟೆಪ್ ಅದು ಹೋಗ್ತಾ ಹೋಗುತ್ತೆ. ವರ್ಕ್ಶಾಪ್ ಅಂತ ಅಂದರೆ ಮಕ್ಕಳು ಕೈಯಲ್ಲಿ

0: ಮಶ್ರೂಮ್ ಕಲ್ಟಿವೇಶನ್ ಮಾಡ್ತೀವಿ, ವರ್ಕ್ಶಾಪ್ ಇರುತ್ತೆ, ಒನ್ ಡೇ ಫುಲ್ ವರ್ಕ್ಶಾಪ್ ಇರುತ್ತೆ.
1: ಒಂದ್ ದಿನದಲ್ಲಿ ಮಶ್ರೂಮ್ ಕಲ್ಟಿವೇಶನ್ ಕಲಿಸಬಹುದಾ?
0: ಒನ್ ಡೇನಲ್ಲಿ ಆಗಲ್ಲ. ಅದು ಹೇಗೆ ಅಂತಂದ್ರೆ, ಪ್ಯಾಡಿ ಸ್ಟಿಕ್ ಬೇಕಾಗುತ್ತೆ, ಅದನ್ನ ವಾಶ್ ಮಾಡಿ ಮತ್ತೆ ಅದಕ್ಕೆ ಏನೇನು ಪಾಲಿಥಿನ್ ಕವರ್ ಬೇಕಾಗುತ್ತೆ, ಅದಾದ ನೆಕ್ಸ್ಟ್ ರಬ್ಬರ್ ಬ್ಯಾಂಡ್, ಅದನ್ನೆಲ್ಲ ಹೇಗೆ ಮಶ್ರೂಮ್ ಸೀಡ್ಸ್ ಏನಿರುತ್ತೆ ಅದನ್ನ ಯಾವ ರೀತಿ ಹಾಕ್ಬೇಕು, ಏನಕ್ಕೆ ಹೈಜೀನ್ ಮೇಂಟೈನ್ ಮಾಡ್ಬೇಕು, ಮಕ್ಳ ಕೈಲೇ ಮಾಡಿಸ್ತೀವಿ ಅದನ್ನೆಲ್ಲ ಮೆಟೀರಿಯಲ್ ಕೊಟ್ಬಿಟ್ಟು. ಅದಾದ್ಮೇಲೆ 20 days ಇನ್ಕ್ಯುಬೇಷನ್ ಅಂದ್ರೆ ಡಾರ್ಕ್ ರೂಮ್ ಅಲ್ಲಿ ಇಡಬೇಕಾಗುತ್ತೆ. ಅದನ್ನ ಇಟ್ಟಾದ್ಮೇಲೆ ಮತ್ತೆ ವಾಪಸ್ ತೆಗೆದ್ಬಿಟ್ಟು ಕೋಕೋಫಿಟ್ ಮತ್ತೆ ಸಾಯಿಲ್ ಅದರದೇ ಟೆಂಪರೇಚರ್ ಅಲ್ಲಿ ರೆಡಿ ಮಾಡ್ಕೊಂಡಿರ್ಬೇಕು. ಅದು ಸಾಯಿಲ್ ಹಾಕಿದ್ಮೇಲೆ ಇನ್ನೊಂದು 10 days ಟೋಟಲ್ ವಿತಿನ್ 40 days ಅಲ್ಲಿ ನಮಗೆ ಮಶ್ರೂಮ್ ಕಲ್ಟಿವೇಶನ್ ಆಗುತ್ತೆ. ಬಟ್ 2 days ಇರುತ್ತೆ ಅದು. ಬಟ್ 1 day ಆಕ್ಟಿವಿಟೀಸ್ ಮಾಡಿಬಿಟ್ಟು ಅದನ್ನ ಇನ್ಕ್ಯುಬೇಷನ್ ರೂಮ್ ಅಲ್ಲಿ ಇಡಿಸ್ತೀವಿ. ಅದು ಮಾರ್ನಿಂಗ್ ಈವ್ನಿಂಗ್ ಸ್ಪ್ರೇ ಕೊಡಬೇಕು, ವಾಟರ್ ಸ್ಪ್ರೇ.
1: ಓಕೆ, ಹಾಗಾದ್ರೆ ನಿಮ್ಮನ್ನ ಸಂಪರ್ಕಿಸಬೇಕು ಅಂದ್ರೆ ಯಾವುದೇ ಶಾಲೆಗಳಾಗಿರ್ಬೋದು ಅಥವಾ ಯಾರು ನಿಮ್ಮ ಕಯೋಸಿರಿಗೆ ಭೇಟಿ ನೀಡಬೇಕು ಅಂತಂದ್ರೆ, ನಿಮ್ಮನ್ನ ಸಂಪರ್ಕಿಸಬೇಕು ಅಂದ್ರೆ ಯಾವ ವಿಧಾನದ ಮೂಲಕ ಅವ್ರು ನಿಮ್ಮನ್ನ ಸಂಪರ್ಕ ಮಾಡಬಹುದು?
0: ಅವರಿಗೆ skyosiri.com ಅಂದ್ಬಿಟ್ಟು ವೆಬ್ಸೈಟ್ ಇದೆ, ಅಲ್ಲಿ ಹೋಗ್ಬೋದು. ಇಲ್ಲ ಅಂದ್ರೆ 9744338132 ಕಾಲ್ ಮಾಡಿದ್ರೆ.
1: ಇನ್ನೊಮ್ಮೆ ನಿಮ್ಮ ಸಂಪರ್ಕ ಸಂಖ್ಯೆ?
0: 9744338132 ನಂಬರ್ಗೆ ಕರೆ ಮಾಡಿದ್ರೆ ನಾನು ಅವರಿಗೆ ಇನ್ಫಾರ್ಮೇಶನ್ ಕೊಡ್ತೀನಿ, ನೀನು ಏನು ಮಾಡಬೇಕು, ಯಾವ ಡೇಸ್ ಅಲ್ಲಿ ಬರಬೇಕಾಗುತ್ತೆ ಅದನ್ನ ನಾನು ತಿಳಿಸ್ಕೊಡ್ತೀನಿ. ಅದಾದ ನೆಕ್ಸ್ಟು ನಾವು ಎರೆಹುಳ ಅದನ್ನ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಮಕ್ಳಿಗೆ ಮುಟ್ಟೋದಕ್ಕೆ ಕೊಡ್ತೀವಿ, ಸಾಯಿಲ್ ಪ್ರಿಪರೇಷನ್ ಮಾಡಿಸ್ತೀವಿ, ವರ್ಮಿ ಕಾಂಪೋಸ್ಟ್ ಇಂದ ಇರುತ್ತೆ. ಅದಾದ್ಮೇಲೆ ಜೇನು ಪೆಟ್ಟಿಗೆನ ಸ್ಕೂಲ್ ಹತ್ರನೇ ಇಟ್ಬಿಟ್ಟು ಒಂದು 1 week ಮುಂಚೆನೇ ಇಡ್ತೀವಿ. ಅದಾದ್ಮೇಲೆ ಹೋಗಿ ಅದರಲ್ಲಿ ರಾಣಿ ಜೇನಿನು, ಇದು ಸೋಲ್ಜರ್ ಯಾರು ಮತ್ತೆ ಫುಡ್ ತರೋದಕ್ಕೆ ಯಾರ್ಯಾರು ಹೋಗ್ತಾರೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀವಿ.
1: ಇದೆಲ್ಲ ಮಕ್ಳಿಗೂ ಸಹ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕಲಿಯೋದಕ್ಕೂ ಬುಕ್ ಅಲ್ಲಿ ಇರೋದನ್ನೇ ಕಲಿಬೇಕು, ಓದ್ಬೇಕು ಅನ್ನೋದಕ್ಕಿಂತ ಈ ರೀತಿ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇದ್ದಾಗ ಮಕ್ಳಿಗೂ ಸಹ ತುಂಬಾ ಕುತೂಹಲ ಬರುತ್ತೆ. ತುಂಬಾ ಒಳ್ಳೆ ಯೋಜನೆಗಳನ್ನ ನೀವು ರೂಪಿಸ್ಕೊಂಡಿದ್ದೀರಿ, ಹಾಗೆ ಇನ್ನಷ್ಟು ನಿಮ್ಮ ಜೊತೆಗೆ ಮಾತಾಡ್ತೀನಿ ಮತ್ತೊಂದು ಹಾಡಿನ ನಂತರ.
0: ಓಕೆ.

0: Akashvani FM Rainbow 101.3 MHz Musically yours.
1: ಸ್ನೇಹಿತರೆ, ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ವಿ. ನಮ್ಮೊಂದಿಗೆ ಅತಿಥಿ ಇದ್ದಾರೆ, ಡಾಕ್ಟರ್ ಉಷಾ ರಾಣಿಯವರು. ಅವರೊಂದಿಗಿನ ಮಾತುಕತೆ ಮುಂದುವರಿಯುತ್ತೆ 4:35 ಗಂಟೆಗೆ. ಇದೀಗ ಕೇಳಿ ಆರ್ಯ ವೈಶ್ಯ ಮಹಾಸಭಾ ಪ್ರಾಯೋಜಿತ ಕಾರ್ಯಕ್ರಮ.

0: ಆರೋಗ್ಯ ಸೇವೆಯಲ್ಲಿ
1: ಸಾರ್ವಜನಿಕರಿಗಾಗಿ
2: ಸೇವಾನಿರತರು.
3: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
0: ಕರ್ನಾಟಕ
1: ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ನೇತೃತ್ವದಲ್ಲಿ
2: ಗ್ಲೋಬಲ್ ಆಕ್ಸಿಲರೇಟರ್ ವಿಷನ್ ಸಮಿಟ್ 2026
1: ಬನ್ನಿ ಭಾಗವಹಿಸಿ. ಸಂಪರ್ಕಿಸಿ www.thegavs.com.
4: ನಮಸ್ಕಾರ, ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರ್ಮನದ ದೀಪಕ್ ಆರ್ ಸಾಗರ್. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಕರ್ನಾಟಕ ಆರ್ಯವೈಶ್ಯ ಮಹಾಸಭಾದ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಯುತ ಆರ್ ಪಿ ರವಿಶಂಕರ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ವಾಸವಿ ಅಕಾಡೆಮಿ ಅಂತ ನಿಮ್ಮ ಆರ್ಯವೈಶ್ಯ ಮಹಾಸಭಾದ ಒಂದು ಸಂಸ್ಥೆ ಸರ್. ಈ ಸಂಸ್ಥೆ ವತಿಯಿಂದ IAS ಸ್ಪರ್ಧಾಕಾಂಕ್ಷಿಗಳಿಗೆ ಉಚಿತವಾಗಿ ತರಬೇತಿಯ ಜಾತ್ಯತೀತವಾಗಿ ನೀಡ್ತಾ ಇರೋದ್ರ ಬಗ್ಗೆ ಹೇಳಿ ಸರ್.
5: ಜಾತ್ಯತೀತ ಪದಕ್ಕೆ ಒಂದು ಕ್ಲಾರಿಫೈ ಮಾಡ್ಬಿಡ್ತೇನೆ. ಸಮುದಾಯದ ಸಂಘಟನೆ ಇರ್ಬೋದು, ಬಟ್ ಅಲ್ಲಿ ನಡೆಯುವಂಥ ಎಲ್ಲ ಸೇವೆಗಳು ಎಲ್ಲ ಸಮುದಾಯಕ್ಕೂ ಬರುತ್ತೆ. ಅದು ಆರ್ಯವೈಶ್ಯ ಸಮಾಜ ನಿರ್ಮಾಣ ಆಗಿರೋ ಸಂಸ್ಥೆ ಹೌದು ಕೂಡ ಅದು. ಆದರೆ ಎಲ್ಲ ಸೇವೆಗಳು ಬರೀ ಆರ್ಯವೈಶ್ಯ ಸಮಾಜಕ್ಕೆ ಇಲ್ಲದು, ಯಾರ್ಯಾರಿಗೆ ಅವಶ್ಯಕತೆ ಇದೆ ಅಲ್ಲಿಗೆ ರೀಚ್ ಆಗ್ತಿರೋದು. ಈ ವಾಸವಿ ಅಕಾಡೆಮಿ ಕೂಡ ಅಂಥದ್ದೊಂದು. ಸಾಮಾನ್ಯವಾಗಿ UPSC ಅಂದರೆ IAS IPS ಮಾಡಬೇಕು ಅಂತ ಅಪೇಕ್ಷೆ ಭಾಳ ಜನಕ್ಕೆ ಇರುತ್ತೆ. ಅದನ್ನು ಓದಬೇಕು ಅಂದಾಗ ಅದಕ್ಕೆ ಆದಂಥ ವ್ಯವಸ್ಥೆಗಳು ಬೇಕು ಅವ್ರಿಗೆ. ಬೆಂಗಳೂರಿಂದ ಜನಕ್ಕೆ ತೊಂದರೆ ಇಲ್ಲ, ಇಲ್ಲಿ ಇನ್ಸ್ಟಿಟ್ಯೂಟ್ಗಳಿದ್ದಾವೆ. ಹೊರಗಡೆಯಿಂದ ಬಂದವ್ರಿಗೆ ಅದರೊಳಗೂ ಮಧ್ಯಮ ಮತ್ತು ಕೆಳ ಮಧ್ಯಮ ವರ್ಗದ ವಿದ್ಯಾರ್ಥಿಗಳು ಬಂದರೆ ಇಲ್ಲಿ ಅವ್ರಿಗೆ ಅಕಾಮಡೇಷನ್ ಆಗಬೇಕು, ಫುಡ್ ಆಗಬೇಕು, ಜೊತೆಗೆ ಓದಲಿಕ್ಕೆ ಹೋಗಬೇಕು. ಇದೆಲ್ಲನೂ ಕೂಡ ಯಾರಿಗೆ ಆಸಕ್ತಿ ಇದೆ, ಯಾರಿಗೆ ಅರ್ಹತೆ ಇದೆ ಅಂಥವ್ರನ್ನ ಸೆಲೆಕ್ಟ್ ಮಾಡ್ತೀವಿ ನಾವೇ. ನಮ್ಮದೇ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ, ನಮ್ಮ ಎಂಟ್ರೆನ್ಸ್ ಎಕ್ಸಾಮ್ ಸೆಲೆಕ್ಟ್ ಮಾಡಿ ಅಲ್ಲಿ ಸೆಲೆಕ್ಟ್ ಆದಂಥ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ಎಲ್ಲವೂ ಉಚಿತವಾಗಿ ನಡೆಯುತ್ತೆ ಅವ್ರಿಗೆ.
4: ಈಗ ಒಂದು ಆಡಿಯೋ ಕ್ಲಿಪ್ಪಿಂಗ್ ಅನ್ನ ಕೇಳ್ಕೊಂಡು ಬರೋಣ.
6: ಏನ್ ಕರಣ್, ಡಿಗ್ರಿಲಿ ನೀವು ಕಾಲೇಜಿಗೆ ಫಸ್ಟ್, ಏನ್ ಇಲ್ಲಿ ಈ ಕೆಲಸ ಮಾಡ್ತಾ ಇದ್ದೀರಾ?
7: ಮನೇಲಿ ತುಂಬಾ ಬಡತನ, ತುಂಬಾ ಕಷ್ಟ ಇದೆ. IAS ಮಾಡಬೇಕಂತ ತುಂಬಾ ಆಸೆ, ಆದ್ರೆ ಎಂತ ಮಾಡುದು, ಬರೀ ಡಿಗ್ರಿ ಓದಿದಕ್ಕೆ ಯಾವ ಕೆಲಸ ಸಿಗುತ್ತೆ, ಅದಕ್ಕೆ ಈ ಕೆಲಸ ಮಾಡ್ತಿದ್ದೀನಿ.
6: ಕರಣ್, ನಿನ್ನ ಯೋಚನೆ ಮಾಡ್ಬೇಡ ನೋಡು. ವಾಸವಿ ಅಕಾಡೆಮಿಲಿ ಈ ರೀತಿ IAS IPS ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಸಹಾಯ ಮಾಡ್ತಾರೆ. ಅವ್ರದ್ದೊಂದು ಎಕ್ಸಾಮ್ ಇರುತ್ತೆ, ಇಂಟರ್ನಲ್ ಎಕ್ಸಾಮ್, ಅದನ್ನು ಪಾಸ್ ಮಾಡಿದರೆ ನೀನು ಅಲ್ಲಿ ಓದ್ಬೋದು, ನಿನ್ನ IAS ಕನಸು ಖಂಡಿತ ನನಸಾಗತ್ತೆ.
7: ಎಂತ ಸುದ್ದಿ ಕೊಟ್ರಿ ಸರ್, ಹಾಗಾದ್ರೆ ನಾನು ಕೂಡಲೇ ಅಪ್ಲೈ ಮಾಡ್ತೀನಿ.
4: ಪರೀಕ್ಷೆ ಅಂದರೆ IAS ಯಾರು ಒಂದು ನೆರವನ್ನು ಪಡೀಲಿಕ್ಕೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ಆ ಒಂದು ನಿಮ್ಮಲ್ಲಿರ್ತಕ್ಕಂಥ ಒಂದು ಆಂತರಿಕ ಪರೀಕ್ಷೆಯನ್ನು ಪಾಸ್ ಮಾಡ್ತಾರೆ.
5: ಹೌದು ಹೌದು, ಎಂಟ್ರೆನ್ಸ್ ಎಕ್ಸಾಮ್ ಅಂತ ಅದನ್ನು ನಾವು ನಮ್ಮ ಯಾಕೆಂದರೆ 800-1,000 ಜನ ಅಪ್ಲಿಕೇಶನ್ ಹಾಕ್ತಾರೆ, ಎಲ್ಲರಿಗೂ ಎಲಿಜಿಬಿಲಿಟಿ ಇರಲ್ಲ. ಸುಮ್ಮನೆ ನಾವು IAS ಮಾಡ್ತೀವಿ ಅಂತ ಒಂದಾಗಲ್ಲ ಅದು. ಹಾಗೆ ನಾವೊಂದು ಎಂಟ್ರೆನ್ಸ್ ಎಕ್ಸಾಮ್ ಮಾಡ್ತೀವಿ, ಆ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಯಾರು ಹಾಕ್ತಾರೆ ಅವ್ರಿಗೆ ಗ್ಯಾರಂಟಿ ನಡೆಯುತ್ತೆ. 7 ಬ್ಯಾಚ್ ನಡೆದಿದೆ, ಈ ಸಲ ಬ್ಯಾಚಲ್ಲಿ 3 ಜನ ಪ್ರಿಲಿಮ್ಸಲ್ಲಿ ಪಾಸಾಗಿ ಬಂದಿದ್ದಾರೆ. ಆ 3 ಜನ ನಾವು ಡೆಲ್ಲಿಗೆ ಹೋಗಿ ಎಕ್ಸ್ಟ್ರಾ ತೊಗೋಬೇಕು ಅಂದ್ರೆ ಅದನ್ನು ಕೂಡ ನಾವೇ ಮಾಡ್ತಾ ಇದ್ವಿ. ಡೆಲ್ಲಿಯಲ್ಲಿ ಅವ್ರಿಗೆ ಎಜುಕೇಶನ್, ಅಲ್ಲಿನ ಬೋರ್ಡಿಂಗ್, ಅಲ್ಲಿನ ಲಾಡ್ಜಿಂಗು ಸಂಪೂರ್ಣವಾಗಿ ನಮ್ಮ ಸಂಸ್ಥೆ ವತಿಯಿಂದಲೇ ಮಾಡ್ತೀವಿ ಅದನ್ನು.
4: ರಾಜ್ಯದ ಜನತೆಗೆ ಮಹಾಸಭಾದ ಅಧ್ಯಕ್ಷರಾಗಿ ಒಂದು ಸಂದೇಶ ಕೊಡಿ ಸರ್.
5: ಈ ರಾಜ್ಯದಲ್ಲಿ ಕೋಟ್ಯಾನುಕೋಟಿ ಜನ ಇದ್ದೀವಿ, ಯಾರ್ಯಾರಿಗೆ ದೇವರ ಅನುಕೂಲ ಕೊಟ್ಟಿದ್ದಾನೆ ಅವರೆಲ್ಲರೂ ಸಹ ನಿಮಗೆ ಕೈಲಿ

0: ಕೆಟ್ಟದಷ್ಟು ಈ ಸಮಾಜಕ್ಕೆ ವಾಪಸ್ ಕೊಡಿ ಸೇವೆ ಮೂಲಕ. ನಿಮ್ಮ ಸೇವೆ ಮೂಲಕ ಕನಿಷ್ಠ ಒಂದು 10 ಜನ ಆದರೂ ಬೆಳೆಯಂಥದ್ದಾಗಲಿ. ಜೊತೆಗೆ ಈ ರಾಜ್ಯ ಸಮೃದ್ಧಿ ಆಗಬೇಕು ಅನ್ನೋದಾದರೆ ಸ್ವಾರ್ಥ ಬಿಟ್ಟು ನಿಸ್ವಾರ್ಥವಾಗಿರೋದನ್ನ ನಾವೆಲ್ಲರೂ ಮೈಗೂಡಿಸ್ಕೋಬೇಕು ಅಂತ ಈ ಮೂಲಕ ಕೋರ್ಕೊಂತೀವಿ.
1: ಧನ್ಯವಾದಗಳು ಸರ್. ತಮ್ಮ ಮಹಾಸಭಾದ ಬಗ್ಗೆ, ಸಾಮಾಜಿಕ ಕಳಕಳಿ ಮತ್ತು ಸಮಾಜ ಸೇವೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹಲವಾರು ಮಾಹಿತಿಯನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
1: ಕೇಳಿದ್ರಿ ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾದ ಇವರೊಂದಿಗೆ ವಿಶೇಷ ಸಂದರ್ಶನವನ್ನ ಕೇಳಿದಿರಿ. ನಾಳೆ ಇದೇ ಕಾರ್ಯಕ್ರಮದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಾನು ನಿಮ್ಮ ಜೊತೆಗಿರ್ತೇನೆ. ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರವರ ದೀಪಕ್ ಆರ್ ಸಾಗರ್. ನಮಸ್ಕಾರ. ಸಾರ್ವಜನಿಕರಿಗಾಗಿ
2: ಸೇವಾನಿರತರು.
3: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
4: ಕರ್ನಾಟಕ.
1: ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ ನೇತೃತ್ವದಲ್ಲಿ
5: ಗ್ಲೋಬಲ್ ಆಕ್ಸಿಲರೇಟರ್ ವಿಷನ್ ಸಮಿಟ್ 2026.
1: ಬನ್ನಿ, ಭಾಗವಹಿಸಿ. ಸಂಪರ್ಕಿಸಿ www.thegavs.com.

0: Akashvani FM Rainbow 101.3 MHz Musically yours.
1: ಸ್ನೇಹಿತರೆ ಕೇಳ್ತಾ ಇದ್ದೀರಿ, ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 4:35:18. ಬೆಂಗಳೂರು ಬಿಸಿನೆಸ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ ಡಾಕ್ಟರ್ ಉಷಾ ರಾಣಿಯವರೊಂದಿಗೆ ಮಾತುಕತೆ. ಮೇಡಮ್, ನಾವು ವಿರಾಮಕ್ಕೂ ಮೊದಲು ಮಾತಾಡ್ತಾ ಇದ್ವಿ ಶಾಲೆ ಮಕ್ಕಳಿಗೆ ಕುರಿತಾದಂತಹ ಎಜುಕೇಷನಲ್ ಟೂರಿಸಂನ ನೀವು ಹೇಗೆ ನಿರೂಪಿಸಿದ್ದೀರಿ ಅಂತ. ಹಾಗಾದರೆ ಮತ್ತೆ ನೀವು ಹೇಳಿದ್ರಿ ಕಾರ್ಪೊರೇಟ್ ಕಂಪನಿಗಳು ಸಹ ಗ್ರೂಪ್ ಔಟಿಂಗ್ ಅಂತ ಏನು ಮಾಡ್ತಾರೆ ಅದಕ್ಕೂ ಸಹ ನಾವು ಯೋಜನೆಯನ್ನು ನಿರೂಪಿಸಿದ್ದೀವಿ ಅಂತ ಹೇಳಿದ್ರಿ. ಹೇಳಿ, ಯಾವ್ಯಾವ ರೀತಿಯ ಕಾರ್ಯಕ್ರಮಗಳಿದೆ, ಕಾರ್ಪೊರೇಟ್ ಔಟಿಂಗ್ ಬಂದರೆ ಅವರಿಗೆ ಯಾವ ರೀತಿಯ ಬೆನಿಫಿಟ್ಸ್ ಸಿಗ್ಬೋದು ಅಂತೀರಾ?
2: ಮತ್ತೆ ಅಗ್ರಿ ಲ್ಯಾಬ್ ಅಟ್ ಸ್ಕೂಲ್ ಪ್ರಿಮೈಸಸ್. ನೆಕ್ಸ್ಟ್ ಕಾರ್ಪೊರೇಟ್ ಟೀಮ್ ಔಟಿಂಗ್. ಅಂದರೆ ಕಾರ್ಪೊರೇಟ್ ಟೀಮ್ ಔಟಿಂಗ್ ಅಂತಂದರೆ ಮೇಜರ್ ಆಗಿ ಬಂದುಬಿಟ್ಟು ಇವಾಗ ತುಂಬ ನೇಚರ್ ಲವರ್ಸ್ ತುಂಬ ಇದ್ದಾರೆ. ಇವಾಗ ತುಂಬ ರೆಸಾರ್ಟಿಗೆ ಹೋಗೋದು ಇದೆ, ಅದಕ್ಕೆಲ್ಲ ಹೋಗ್ಬೇಕು ಅಂತಂದರೆ ಇಲ್ಲಿ ಪ್ರಿಫರಬಲ್ ಇರಲ್ದಿಲ್ಲ. ಇಲ್ಲಿ ಏನಂತಂದರೆ ಮೇಜರ್ ಆಗಿ ಫನ್ ಆಕ್ಟಿವಿಟೀಸ್ ಇದೆ, ಅದ್ರ ಜೊತೆಗೆ ಕಲಿಕೆ ಇದೆ. ಅಂದರೆ ನೇಚರ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಂದರೆ ಮೇಜರ್ ಆಗಿ ಇಲ್ಲಿಗೆ ಬರಬೇಕು. ಇಲ್ಲಿಗೆ ಬಂದರೆ ಅವರು ಫನ್ ಆಕ್ಟಿವಿಟೀಸ್ ಕೂಡ ಇದೆ, ಇಲ್ಲ ಅಂತ ಹೇಳಲ್ಲ.
1: ಯಾಕೆಂದರೆ
2: ಸ್ವಿಮ್ಮಿಂಗ್ ಪೂಲ್ ಇದೆ, ಮತ್ತು ಫೈರ್ ಕ್ಯಾಂಪ್ ಇದೆ, ಟ್ರೆಕ್ಕಿಂಗ್ ಇದೆ, ಇಂಡೋರ್ ಮತ್ತು ಔಟ್ಡೋರ್ ಗೇಮ್ಸ್ ಇದೆ. ಅದ್ರ ಜೊತೆಗೆ ನಾವು ಜಸ್ಟ್ ವಾಕ್ ಮಾಡಿದ್ರೆ ಸಾಕು, ಅಲ್ಲಿ ನೇಚರ್ ಜೊತೆಗೆ ಅದು ಒಂಥರ ಫಾರೆಸ್ಟ್ ಟೈಪ್ ಆಗೋಗಿದೆ ನಮ್ದು. ಫಾರ್ಮ್ ಐಡೆನ್ಸಿಟಿ ಫಾರ್ಮಿಂಗ್ ಅಂತ ಹೇಳಿದ್ನಲ್ಲ, ಒಂದು ಗಿಡ ಆದ್ಮೇಲೆ ಬೇರೆ ಗಿಡ ಇರುತ್ತೆ, ಅದರಲ್ಲಿ ನಮಗೆ ಗೊತ್ತಿಲ್ಲದೆ ಹೋಗಿರೋ ಮೆಡಿಸಿನ್ ಎಲ್ಲದೂ ಇರುತ್ತೆ. ನಾವು ವಾಕ್ ಮಾಡಿದ್ರೆ ಸಾಕು ಅದ್ರದ್ದು ಫೀಲ್ ಆಗ್ತಾ ಹೋಗುತ್ತೆ. ಸಮ್ ಎಕ್ಸ್ಟೆಂಡ್ ನಮಗೆ ಅದ್ರದ್ದು ವ್ಯಾಲ್ಯೂ ಗೊತ್ತಾಗಲ್ಲ. ಆಫ್ಟರ್ ಸಮ್ ನೇಚರ್ ಎಲ್ಲ ಕಲಿಸುತ್ತೆ ಅಂತ ಹೇಳ್ತೀವಲ್ಲ, ಒಂದು ರೀತಿಲಿ ನಡೀತಾ ಇದ್ದಾಗ ಅದು
1: ಅದು ಶುದ್ಧ ಗಾಳಿನ ಉಸಿರಾಡ್ತಾ ಇದ್ದೀವಿ ಅನ್ನೋದನ್ನು ಸಹ ನಾವಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು.
2: ಹೌದು, ಡಿಫ್ರೆನ್ಸ್ ಗೊತ್ತಾಗುತ್ತೆ. ನಾನೇ ಬ್ಯಾಂಗ್ಳೂರಿಗೆ ಬಂದರೆ ಅಲ್ಲಿಂದ ತುಂಬ ಡ್ರಾಸ್ಟಿಕ್ ಚೇಂಜ್ ಅನಿಸುತ್ತೆ. ನನ್ನ ಫ್ರೆಂಡ್ಸ್ ತುಂಬ ಹೇಳ್ತಿರ್ತಾರೆ ವಿಟಮಿನ್ ಡಿ ಇವಾಗ ಕೇಳಿಸ್ಕೊಂತಿರ್ಬೋದು ಅವರು, ಜಲಸ್ ಫೀಲ್ ಆಗ್ತಿರ್ತಾರೆ.
1: ವಿಟಮಿನ್ ಡಿ ನಿಮಗೆ
2: ಚೆನ್ನಾಗಿ ಸಿಗುತ್ತೆ ಅಂತಂದ್ಬಿಟ್ಟು, ಒಳ್ಳೆ ಗಾಳಿ ಒಳ್ಳೆ ಬೆಳಕು ಚೆನ್ನಾಗಿ ಸಿಗುತ್ತೆ ಅದು ಒಂದು. ಅದ್ರ ಜೊತೆಗೆ ಏನಂತಂದ್ರೆ ನೆಕ್ಸ್ಟ್ ಕಾರ್ಪೊರೇಟ್ ಟೀಮ್ ಔಟಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ಕಾರ್ಪೊರೇಟ್ ಟೀಮ್ ಔಟಿಂಗ್ ಅಂತ ಬಂದರೆ ಅವರು ಎಲ್ಲ ಗೇಮ್ಸ್ ಜೊತೆಗೆ ಅವ್ರ ನೇಚರ್ ಜೊತೆನೂ ಟೈಮ್ ಸ್ಪೆಂಡ್ ಮಾಡ್ಬೋದು. ಅದ್ರ ಜೊತೆಗೆ ಟ್ರೆಕ್ಕಿಂಗ್ ಇದೆ, ಅದು ಬಿಟ್ಟರೆ ಟಗ್ ಆಫ್ ವಾರ್ ಎಲ್ಲ ರೆಸಾರ್ಟಲ್ಲಿ ಏನು ಸಿಗುತ್ತೆ ಅದನ್ನು ಸಿಗುತ್ತೆ, ಅದ್ರ ಜೊತೆಯಲ್ಲಿ ಪ್ಲಸ್ ನೇಚರ್ ಎಕ್ಸ್ಪೀರಿಯನ್ಸ್.
1: ಹಾಗೆ ಅಣಬೆ ಕೃಷಿನ ಕಲಿಬಹುದು, ಜೇನು ಕೃಷಿನ ನೋಡಬಹುದು, ಪ್ರಾಣಿಗಳ ಜೊತೆ ಇಂಟರಾಕ್ಟ್ ಮಾಡಬಹುದು ಅಂತ ಹೇಳಿದ್ರೆ. ನಿಜವಾಗ್ಲೂ ನಿಮ್ಮ ಈ ಒಂದು ಯೋಜನೆ ಏನಿದೆ, ಈ ರೀತಿಯ ಒಂದು ಆಲೋಚನೆಗಳೇನಿದೆ, ಒಂದು ಕೃಷಿನ ಒಂದು ಉದ್ಯಮವನ್ನಾಗಿಯೂ ನೋಡಬಹುದು, ಹಾಗೆ ಶೈಕ್ಷಣಿಕವಾಗಿಯೂ ಸಹ ನಾವು ಪರಿವರ್ತನೆ ಮಾಡಬಹುದು ಅನ್ನುವಂಥ ನಿಮ್ಮ ಆಲೋಚನೆ ಏನಿದೆ, ಇದು ತುಂಬ ಚೆನ್ನಾಗಿದೆ. ನಿಮ್ಮ ಮುಂದಿನ ಯೋಜನೆಗಳ ಬಗ್ಗೆ ಸ್ವಲ್ಪ ನಮ್ಗೆ ಹೇಳಿ.
2: ಆ ಮುಂದಿನ ಯೋಜನೆ ಅಂತಂದರೆ ಆಫ್ಟರ್ ಸ್ಕೂಲ್ ಮಕ್ಕಳುಗಳು ಸಮ್ಮರ್ ಕ್ಯಾಂಪ್, ಸಮ್ಮರ್ ರೆಸಿಡೆನ್ಷಿಯಲ್ ಕ್ಯಾಂಪ್ ಅಂತ ಮಾಡ್ತಾ ಇದ್ದೀವಿ.

0: ಅಲ್ಲಿ ಏನಂತಂತಂದ್ರೆ ಮಕ್ಳುಗಳಿಗೆ ಮಾರ್ನಿಂಗ್ ಯೋಗ, ಅದ್ರ ನೇಚರ್ ಸೌಂಡ್, ಪಕ್ಷಿಗಳ ಸೌಂಡ್ ಬೆಳಿಗ್ಗೆನೆ ಹೇಗೆ ಬರುತ್ತೆ, ಮತ್ತು ನೇಚರ್ ವಾಕ್, ಅದ್ರ ಜೊತೆಗೆ ಅವರೇ ಪ್ಲ್ಯಾಂಟಿಂಗ್ ಆ್ಯಕ್ಟಿವಿಟೀಸ್ ಇರುತ್ತೆ. ಒನ್ ವೀಕ್ ಸಮ್ಮರ್ ಕ್ಯಾಂಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ
1: ಈಗ
0: ಮಕ್ಕಳಿಗೋಸ್ಕರ. ಅದು ಒಂದು ಬ್ಯಾಚ್ ಎಲ್ಲ ಸ್ಕೂಲ್ಗಳಿಂದನೂ ಬರ್ತಾರೆ. ಸೊ ಅವ್ರಿಗೊಂದು ಗ್ರೂಪ್ ಇತ್ತು. ಮುಂಚೆ ಎಲ್ಲ ಹೇಗಿತ್ತು ಅಂತ ಅಂದರೆ ನಾವು ಕಸಿನ್ಸ್, ನಮ್ದು ಇದರಲ್ಲಿ ಚೈಲ್ಡ್ಹುಡ್ಡಲ್ಲಿ ಕಸಿನ್ಸ್ ಎಲ್ಲ ಒಟ್ಟಿಗೆ ಸೇರ್ತಾ ಇದ್ವಿ. ಒಂದು 15-20 ಕಸಿನ್ಸ್ಗಳು ಆಗ್ತಾ ಇದ್ರು, ಒಟ್ಟಿಗೆ ಇರ್ತಿದ್ವಿ, ಕೆಳಗನೆ ಮಲಗ್ತಾ ಇದ್ವಿ. ಅದು ಒಂಥರ ಆಕ್ಟಿವಿಟೀಸ್ ಇರ್ತಾ ಇತ್ತು. ಬಟ್ ನಮಗೆ ಇವಾಗ, ಮುಂಚೆ ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದೆಲ್ಲ ಇವಾಗ ಐ ವಿ ಸ್ಕೂಲ್ಸ್ ಅಥವಾ ಐ ಜಿ ಸಿ ಎಸ್ ಸಿ ಸಿಲೆಬಸ್ ಅಲ್ಲಿ ಅದು ಇಟ್ಟಿದಂಗಿದೆ ನನಗಂತೂ.
1: ಏನಕ್ಕೆ ಅಂತಂದ್ರೆ ರಿಸಾರ್ಟ್ ಅಲ್ಲಿ ಈ ಸಮ್ಮರ್ ಕ್ಯಾಂಪ್ ಒಂದು ರೀತಿ ಅಜ್ಜಿ ಮನೆಗೆ ಹೋಗಿರೋ ಅನುಭವ.
0: ಹೌದು ಹೌದು, ಎಲ್ಲ ಮಕ್ಕಳುಗಳು ಒಟ್ಟಿಗೆ ಸೇರ್ತಾರೆ. ಸೊ ಅಡ್ಜಸ್ಟ್ ಆಗೋದು ಹೆಂಗೆ, ಕೆಲವರಿಗೆ ಏನಂತಂದರೆ ಒಬ್ಬರ ಜೊತೆ ಮಾತಾಡೋದು ಹೇಗೆ ಅಂತ ಗೊತ್ತಾಗಲ್ಲ, ಏನು ಅನ್ಕೊಂಡ್ಬಿಡ್ತಾರೆ ಅಂತ ಓವರ್ ಥಿಂಕ್ ಮಾಡಿಬಿಟ್ಟಿನೇ ಅರ್ಧ ಮಾತಾಡಲ್ಲ. ಮುಂಚೆ ಎಲ್ಲ ನಮ್ಮ ಮನೆಗೆ ಯಾರಾದರೂ ಬಂತು ಅಂದರೆ ಅಟ್ಲೀಸ್ಟ್ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ವಿ. ಈಗೇನಾದರೂ ಯಾರಾದರೂ ಬಂದರು ಅಂತ ಅಂದರೆ ಅಷ್ಟೇ, ಮಕ್ಕಳೆಲ್ಲರೂ ಸ್ಟಡೀಸ್ ಓದಬೇಕು ಅಂದ್ಬಿಟ್ಟು ರೂಮಿಗೆ ಕಳಿಸ್ಬಿಡ್ತಾರೆ ಅಥವಾ ಅವರೇ ಹೊರಟೋಗ್ಬಿಡ್ತಾರೆ.
1: ಒಂದು ಕನೆಕ್ಷನ್ ಇರಲ್ಲ ಅವರಿಗೆ.
0: ಹೌದು,
1: ಅದನ್ನೆಲ್ಲ ಇಲ್ಲಿ ಬೇರೆ ಬೇರೆ ರೀತಿಯ ಜನರ ಜೊತೆಗೆ ಒಂದು ಹೊಂದಾಣಿಕೆ ಹೇಗೆ
0: ಹೊಂದಾಣಿಕೆ ಮಾತಾಡಬೇಕು. ಮತ್ತೆ ಮುಂಚೆ ಹೇಗಿತ್ತು ಅದೇ ರೀತಿ ಹೋಗ್ಬಿಡುತ್ತೆ. ನೆಕ್ಸ್ಟ್ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.
1: ನಿಸರ್ಗದ ಜೊತೆಗೆ ಒಂದು ಒಳ್ಳೆ ಶಿಕ್ಷಣನೂ ಸಿಗುವಂತೆ ಮಾಡೋದು ನಿಮ್ಮ ಉದ್ದೇಶ ಆಗಿದೆ.
0: ಹೌದು,
1: ತುಂಬಾ ಒಳ್ಳೆ ಉದ್ದೇಶಗಳೊಂದಿಗೆ ಹೆಜ್ಜೆ ಇಡ್ತಾ ಇದ್ದೀರಿ, ನಿಮ್ಮ ಉದ್ದೇಶಗಳೆಲ್ಲ ಸಫಲ ಆಗಲಿ ಅಂತ ಹೇಳ್ತಾ ಇನ್ನಷ್ಟು ಮಾತುಕತೆಯನ್ನ ಮುಂದುವರ್ಸೋಣ ಮತ್ತೊಂದು ಹಾಡನ್ನ ಕೇಳಿದ ನಂತರ.
0: ಶೂರ್ ಶೂರ್.

0: Akashvani FM Rainbow 101.3 MHz Musically yours.
1: ಸ್ನೇಹಿತರೆ ಕೇಳ್ತಾ ಇದ್ದೀರಿ, ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 4:45:32. ಬೆಂಗಳೂರು ಬಿಸ್ನೆಸ್ ಬಜ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ನಮ್ಮೊಂದಿಗಿದ್ದಾರೆ ನಮ್ಮ ಅತಿಥಿ ಡಾಕ್ಟರ್ ಉಷಾರಾಣಿಯವರು. ಅವರ ಸ್ಕಯೋಸಿರಿ ರೆಸಾರ್ಟ್ನಲ್ಲಿ ಯಾವೆಲ್ಲ ರೀತಿಯ ಶಿಕ್ಷಣ ಸಿಗುತ್ತೆ, ಹಾಗೆ ಯಾವ ರೀತಿಯ ಕೃಷಿಗೆ ಸಂಬಂಧಿಸಿದಂತಹ ಮಾಹಿತಿಗಳು ಸಿಗುತ್ತೆ ಅಂತ ಇಷ್ಟೊತ್ತು ಅವರು ನಮ್ಮೊಂದಿಗೆ ಹಂಚ್ಕೋತಾ ಇದ್ರು. ನಿಮಗೂ ಸಹ ಇವರ ರೆಸಾರ್ಟ್ ಕುರಿತಾಗಿ ಏನಾದರೂ ಪ್ರಶ್ನೆಗಳಿದ್ರೆ, ಅವರ ರೆಸಾರ್ಟ್ಗೆ ಹೇಗೆ ಹೋಗೋದು, ಹೇಗೆ ಮಕ್ಕಳನ್ನ ಕರ್ಕೊಂಡು ಹೋಗ್ಬೋದು, ಅಥವಾ ನೀವು ನಿಮ್ಮ ಸ್ಕೂಲ್ನಲ್ಲಿರುವಂತಹ ಮಕ್ಕಳನ್ನೆಲ್ಲ ಹೇಗೆ ಕರ್ಕೊಂಡು ಹೋಗ್ಬೋದು ಅನ್ನೋದ್ರ ಬಗ್ಗೆ ಯಾವುದಾದ್ರು ಪ್ರಶ್ನೆಗಳಿದ್ರೆ ಖಂಡಿತವಾಗ್ಲೂ ನಮಗೆ ಸಂದೇಶವನ್ನು ಕಳಿಸ್ಬೋದು. 9480901013 ಈ ಸಂಖ್ಯೆಗೆ ಸಂದೇಶವನ್ನು ಕಳುಹಿಸಿ ಡಾಕ್ಟರ್ ಉಷಾರಾಣಿಯವರಿಂದ ಉತ್ತರವನ್ನು ಪಡೆಯಬಹುದು. ಮೇಡಮ್, ಕಾರ್ಯಕ್ರಮದಲ್ಲಿ ಹಲವಾರು ವಿಷಯಗಳ ಕುರಿತಾಗಿ ಮಾಹಿತಿಯನ್ನು ನೀಡಿದ್ರಿ. ನಿಮ್ಮ ಈ ಕೃಷಿಯ ಜೊತೆಗೆ ಉದ್ಯಮವನ್ನು ನಿರೂಪಿಸುವಂತಹ ಈ ನಿಮ್ಮ ಜರ್ನಿ ನಿಜವಾಗ್ಲೂ ತುಂಬ ಮೋಟಿವೇಟಿಂಗ್ ಆಗಿದೆ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ಮಾಡುವಾಗ ನೀವು ಕಾರ್ಪೊರೇಟ್ ಬ್ಯಾಕ್ಗ್ರೌಂಡಲ್ಲಿ ಇದ್ರಿ, ಚೆನ್ನಾಗಿ ಓದ್ಕೊಂಡಿದ್ರಿ, ಈ ಕೆಲಸನ ಬಿಟ್ಟು ಕೃಷಿಗೆ ಬರ್ತೀನಿ, ಕೃಷಿಯಿಂದ ಮತ್ತೆ ಇದನ್ನೇನೋ ಇನ್ನೊಂದು ರೀತಿಯ ದಿಕ್ಕಲ್ಲಿ ತಗೊಂಡು ಹೋಗ್ತೀನಿ ಅಂತ ಅಂದಾಗ ನಿಮ್ಮ ಕುಟುಂಬದ ಪ್ರತಿಕ್ರಿಯೆ ಹೇಗಿತ್ತು? ಅವರು ನಿಮಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ರಾ ಇಲ್ವಾ, ಹೇಗಿತ್ತು ಅವರ ಪ್ರತಿಕ್ರಿಯೆ?
2: ಫ್ಯಾಮಿಲಿ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಓಕೆ, ನಾವು ಯಾವಾಗ ಕೃಷಿ ಮಾಡ್ತೀವಿ ಅಂತ ನಾವು ಜಾಗ ಪರ್ಚೇಸ್ ಮಾಡಿದ್ವಿ, ಅವಾಗಿಂದ ಹಸ್ಬೆಂಡ್ ಇರ್ಬೋದು, ಪೇರೆಂಟ್ಸ್ ಇರ್ಬೋದು, ಸಿಸ್ಟರ್ ಫ್ರೆಂಡ್ಸ್ ಎಲ್ಲರ ಕಡೆಯಿಂದನೂ ಸಪೋರ್ಟ್ ಸಿಕ್ಕಿದೆ.
1: ಓಕೆ,
2: ಈವನ್ ಹಸ್ಬೆಂಡ್ ನಾನು ಏನಾದರೂ ಮಾಡ್ತೀನಿ ಅಂದರೆ ಅವ್ರಿಗೆ ನಂಬಿಕೆ ಇದೆ, ಏನಾದರೂ ಮಾಡು ಅಂತಲೇ ಅವ್ರು ಹೇಳ್ತಾರೆ. ಬಟ್ ಬಿಫೋರ್ ದಟ್ ವಿಲ್ ಡಿಸ್ಕಸ್, ಮುಂಚೆನೇ ಒಂದು ಡಿಸ್ಕಷನ್ ಆಗಿರುತ್ತೆ. ಓಕೆ, ವಿಲ್ ಇದು ಒಂದು 10 ಆಪ್ಷನ್ ದಿನ ಬೆಳಗ್ಗೆ ಇತ್ತು ಅಂತಂದರೆ ದಿನ ಒಂದು 10 ಆಪ್ಷನ್ಸ್ ಬರುತ್ತೆ. ನನ್ನ ಫ್ರೆಂಡ್ಸೇ ಹೇಳ್ತಾರೆ ಇನ್ನಕ್ಕೆ ಎಷ್ಟು ಆಪ್ಷನ್ ತೊಗೊಳ್ತೀಯ, ಒಂದೊಂದು ತಗೋ ಅಂತ ಅಂದ್ಬಿಟ್ಟು ಒಂದು 10 ಆಪ್ಷನಲ್ಲಿ ಡಿಸ್ಕಷನ್ ಮಾಡಿ ಒಂದು ಆಪ್ಷನ್ ತೊಗೊಂಡು ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಬಟ್ ಆ ವೇನಲ್ಲಿ ಐ ಆಮ್ ಲಕ್ಕಿ ಅಂತ ಅನಿಸುತ್ತೆ. ಫ್ಯಾಮಿಲಿಯಿಂದ ನಮ್ಮ ಸಿಸ್ಟರ್ ಸಪೋರ್ಟು, ಫ್ರೆಂಡ್ಸ್ಗಳಿಂದ ಫ್ರೆಂಡ್ ಅದು ಸಪೋರ್ಟ್ ಎಲ್ಲ ತುಂಬ ಚೆನ್ನಾಗಿ ಸಿಕ್ಕಿದೆ. ಮೋಟಿವೇಶನ್ ಸಿಗ್ತಾ ಇರುತ್ತೆ ಅವಾಗವಾಗ,
1: ಏನೇ ಮಾಡಿದ್ರೂ ಮಾಡ್ತೀರಾ ಅನ್ನೋ ನಂಬಿಕೆ ಅವರಿಗೂ ಸಹ.
2: ಹೌದು, ಈಗ ತುಂಬ ಜನಕ್ಕೆ ಸ್ಕಿಲ್ ಇರುತ್ತೆ, ಮಾಡೋ ಧೈರ್ಯ ಇರುತ್ತೆ, ಬಟ್ ಕೆಲವೊಂದ್ ಕಾರಣಾಂತರಗಳಿಂದ ಫ್ಯಾಮಿಲಿ ಸಪೋರ್ಟ್ ಇರ್ಬೋದು ಅಥವಾ ಬೇರೆ ಹೆಲ್ತ್ ಇಶ್ಯೂ ಇರ್ಬೋದು.
1: ಅದರಲ್ಲೂ ಸ್ಪೆಷಲಿ ಹೆಣ್ಮಕ್ಳಿಗೆ ಏನಿರುತ್ತೆ ಅಂದ್ರೆ ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ. ಮದುವೆ ಆಯ್ತು ಅಂತ ಕೂಡಲೇ ಮಕ್ಕಳಿರಬಹುದು, ಹಾಗೆ ಗಂಡನ ಕಡೆ ಸಂಬಂಧಿಕರು, ನಮ್ಮ ಕಡೆ ಸಂಬಂಧಿಕರು ಅಂತ ಹೇಳಿ ತುಂಬಾ ಜವಾಬ್ದಾರಿಗಳು ಇರುತ್ತೆ. ಕೆಲವೊಂದ್ಸಲ ಹೆಣ್ಮಕ್ಳಿಗೆ ಅವ್ರಿಗೂ ಅವರೇ ಟೈಮ್ ಕೊಟ್ಕೊಳಕ್ ಆಗದೆ ಇರುವಂತಹ ಸಂದರ್ಭದಲ್ಲಿ ನೀವು ಈ ರೀತಿಯ ಒಂದು ಸಾಧನೆ ಮಾಡಿ ನಿಜವಾಗ್ಲು ಎಷ್ಟೋ ಹೆಣ್ಮಕ್ಳಿಗೆ ಪ್ರೇರಣೆ ಆಗಿದ್ದೀರಿ. ಅಂತ ಅವರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ?
2: ಅಂಥವ್ರಿಗೆ ಏನಂತಂದರೆ ಅವರೆಲ್ಲ ಅವ್ರ ನಂಬಿಕೆ ಇಟ್ಕೊಬೇಕು. ಅವ್ರ ಮನೆಯವರು ಸ್ವಲ್ಪ ಮೋಟಿವ್ ಮಾಡಲಿ ಸಾಕು. ನೀನು ಮಾಡ್ತಿದ್ಯಲ್ಲ, ನಿನ್ನ

0: ಕೋವಿತ್ ಇವರ್ವೆ ಮುಂಚಿನಂಗಿಲ್ಲ ಇವಾಗಿನ ಜನರೇಷನ್ ಅಲ್ಲಿ ತುಂಬ ಚೇಂಜ್ ಆಗಿದೆ. ಸೊ ಹಂಗಾಗಿ ಅವ್ರು ಏನ್ ಮಾಡ್ತಾರೆ, ಅವ್ರಿಗೆ ಸಪೋರ್ಟ್ ಸಿಕ್ಕಿದ್ರೆ ಸಾಕು. ಸ್ವಲ್ಪ ನಾನು ಮುಂಚೆನೆ ಹೇಳ್ದಂಗೆ ಕಂಫರ್ಟ್ ಝೋನ್ ಇಂದ ಆಚೆ ಬರಬೇಕು. ಅವ್ರು ಏನ್ ಮಾಡ್ಬೇಕು ಅಂತ ಇರುತ್ತೆ, ಆ ಮಿಷನ್ ವಿಷನ್ ಇಟ್ಕೊಂಡು ಅವ್ರು ವರ್ಕ್ ಮಾಡ್ಲಿ. ಏನಂತಂದ್ರೆ ಈಗೆಲ್ಲರೂ ಬೋಲ್ಡ್ ಆಗೇ ಇದ್ದಾರೆ, ಆ ತರ ಏನಿಲ್ಲ. ಬಟ್ ಇನ್ನು ಕೆಲವರಿಗೆ ಸ್ಕಿಲ್ ಇದ್ದು ಮೆಂಟಲಿ ಹೆಲ್ತ್ ಇಶ್ಯೂ ಇರ್ಬೋದು, ಬೇರೆ ಇಶ್ಯೂಸ್ ಆಗಿರ್ಬೋದು, ಒಂದ್ ಟೈಮ್ ಡ್ಯೂರೇಷನ್ ಹಾಕೊಂಡು ಅಲ್ಲಿಂದ ಆಚೆ ಬಂದು ಏನ್ ಮಾಡ್ಬೇಕು, ಟಾರ್ಗೆಟ್ ಇಟ್ಕೋಬೇಕು.
1: ಮಕ್ಕಳುಗಳದ್ದು
0: ಎಜುಕೇಶನ್ಸ್ಗೆ ಅಂತ ಟೈಮ್ ಎಲ್ಲ ಅಲ್ಲೇ ಹೋಗುತ್ತೆ. ನಮ್ಮ ಬಗ್ಗೆ ನಾವು ಅಟ್ಲೀಸ್ಟ್ ದಿನದಲ್ಲಿ ಒಂದು ಅರ್ಧ ಗಂಟೆ ಬೆಳಗ್ಗೆ ಅಥವಾ ಯಾವಾಗಾದ್ರೂ ಒಂದು ಯೋಚನೆ ಮಾಡಿದಾಗ ನಾವೇನು ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಯಾಕೆಂದರೆ ಎಲ್ಲರೂ ಮಾಡ್ತಾನೆ ಇರ್ತಾರೆ, ಮಕ್ಕಳದ್ದು ಫ್ಯಾಮಿಲಿದು ಅದು ಇದು ಎಲ್ಲದು ಅಂದ್ಬಿಟ್ಟು. ಬಟ್ ನಮ್ಮದು ಅಂತಲೇ ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಏನ್ ಮಾಡಬೇಕು ಏನ್ ಮಾಡಬಾರ್ದು, ಒಂದ ದಿನದಲ್ಲಿ ಒಂದ್ ಅರ್ಧ ಗಂಟೆ ನಮ್ಗೆ ಟೈಮ್ ಕೊಟ್ಕೊಂಡ್ರೆ
1: ನಮ್ಮಲ್ಲಿರೋ ಒಂದು ಚಿಕ್ಕ ಶಕ್ತಿನೂ ಸಹ ಮುಂದೆ ಒಂದು ದೊಡ್ಡ ಬೆಳಕಾಗಿ ಕಾಣಿಸ್ಬೋದು. ಹಾಗೇನೆ ಇಮರ್ಷನ್ ಪ್ರೋಗ್ರಾಮ್ ಬಗ್ಗೆ ಹೇಳ್ತಾ ಇದ್ರಿ, ಅದ್ರ ಕುರಿತಾಗಿ ಸ್ವಲ್ಪ ಮಾಹಿತಿನ ಹಂಚ್ಕೋತೀರಾ?
0: ಹೌದು, ನಾನು MBA ಮಾಡಿದೆ ಅಂತ ಹೇಳಿದೆ. ಅಲ್ಲಿ ಏನಂತಂದ್ರೆ ಕಂಪ್ಲೀಟ್ಲಿ ಥಿಯರಿ.
1: ಓಕೆ,
0: ಸೊ ನಾನು ಏನಂತ ಅನ್ಕೊಂಡೆ, ಈಗ ರೀಸೆಂಟ್ ಆಗಿ ಬೇರೆಯವ್ರ ಇಮರ್ಷನ್ ಪ್ರೋಗ್ರಾಮ್ ಫಾರ್ ಎನಿ PG ಸ್ಟೂಡೆಂಟ್ಸ್ ಏನಂತಂದ್ರೆ, ಅವ್ರು ಬಂದು ಅಲ್ಲಿ ಜಾಯ್ನ್ ಆಗಿ ವಿತಿನ್ 3 ಮಂತ್ಸಲ್ಲಿ ಅವ್ರ ಒಂದು ಐಡಿಯಾ ಜೊತೆ ಹೊಸದಾಗಿ ಬಂತು ಅಂತಂದ್ರೆ, ಅವರಿಗೆ ಒಂದು ಶಾರ್ಟ್ ಆಗಿ ಹೇಳ್ಬಿಡ್ತೀನಿ ಇದನ್ನ, ಅವ್ರಿಗೇನಂತಂದ್ರೆ ಅವರು ಆ ಇನ್ಸ್ಟಿಟ್ಯೂಟ್ ಇಂದ ಅಥವಾ ಒಂದು 12 ಮಂತ್ಸ್ ಡ್ಯೂರೇಷನ್ ಇರುತ್ತೆ ಕೋರ್ಸ್, ಅವ್ರ 12th ಮಂತ್ ಅಲ್ಲಿ ಅವರು ಎಂಟರ್ಪ್ರೈನರ್ ಆಗಿ ಆಚೆ ವಿತ್ ಕಂಪ್ನಿ ರಿಜಿಸ್ಟ್ರೇಷನ್ ಇಂದ ಹಿಡಿದು ಬ್ರ್ಯಾಂಡಿಂಗ್ ವಾಟ್ ಎವರ್ ಇಟ್ ಈಸ್ ಇದರಿಂದ ಆಚೆ ಹೋಗ್ಬೇಕು. ಕಂಪ್ನಿ ರಿಜಿಸ್ಟ್ರೇಷನ್ ಏನೇನು ಕಂಪ್ಲೈನ್ಸ್ ಇದೆ ಅವೆಲ್ಲ ನಾವು ಮಾಡಿಕೊಡ್ತೀವಿ. ಹೆಂಗ್ ಮಾಡಬೇಕು, ಮ್ಯಾನ್ ಪವರು, IT, ವೆಬ್ಸೈಟ್ ಡಿಸೈನಿಂಗ್ ಎಲ್ಲದನ್ನು ನಾವೇ ಮಾಡಿಕೊಡ್ತೀವಿ. ಅವರು ದೇ ಫೋಕಸ್ ಆನ್ ದೇರ್ ಪ್ರಾಡಕ್ಟ್, ಮತ್ತೆ ಅದಕ್ಕೆ ಏನ್ ಇನ್ವೆಸ್ಟ್ಮೆಂಟ್ ಬೇಕು ಅದನ್ನೆಲ್ಲ ನಾವು ಟಾರ್ಗೆಟ್ ಕೊಡ್ತೀವಿ. ಅದು ಅಚೀವ್ ಮಾಡಿದ ತಕ್ಷಣ VC ಅವ್ರ ಜೊತೆ ಕನೆಕ್ಟ್ ಮಾಡ್ಕೊಳ್ಳೋದು, ಏಂಜಲ್ ಇನ್ವೆಸ್ಟರ್ಸ್ ಜೊತೆ ಕನೆಕ್ಟ್ ಮಾಡ್ಕೊಳ್ಳೋದು, ಅಥವಾ ನಾವೇ ಇನ್ವೆಸ್ಟ್ ಮಾಡೋದ, ಅದನ್ನೆಲ್ಲ ನಾವೇ ನೋಡ್ಕೊಳ್ತೀವಿ.
1: ಇದನ್ನು ಸಹ ನಾವು ಇನ್ನೊಂದು ಕಾರ್ಯಕ್ರಮನೇ ಮಾಡಬಹುದು, ಅಷ್ಟು ಇದರಲ್ಲೂ ಸಹ ಮಾಹಿತಿ ಇದೆ. ನಿಜವಾಗ್ಲೂ ನೀವು ಇಷ್ಟು ಬೇರೆ ಬೇರೆ ವಿಧಾನಗಳಿಂದ ನಿಮ್ಮನ್ನ ನೀವು ತೊಡಗಿಸಿಕೊಂಡಿರೋದು ನೋಡಿದ್ರೆ ನಿಜವಾಗ್ಲೂ ಹಲವಾರು ಹೆಣ್ಮಕ್ಳಿಗೆ ನೀವು ಒಂದು ಸ್ಫೂರ್ತಿ ಆಗಿದ್ದೀರಾ ಅಂತಾನೆ ಹೇಳ್ಬೋದು. ಇನ್ನಷ್ಟು ಮಾತುಕತೆಯನ್ನ ಮುಂದುವರಿಸೋಣ. ಹಾಗೇನೆ ನೀವು ಸಹ ಉಷಾರಾಣಿಯವರ ಸ್ಕಯೋಸಿರಿ ರೆಸಾರ್ಟ್ಗೆ ಭೇಟಿ ನೀಡಬೇಕು ಅಂದರೆ ಹೇಗೆ ಭೇಟಿ ನೀಡಬಹುದು, ಹಾಗೇನೆ ಅದರ ಕುರಿತಾದಂತಹ ಮಾಹಿತಿ ಬೇಕು ಅಂದರೆ ಮುಂದಿನ ಭಾಗದಲ್ಲಿ ಅವರೇ ಇನ್ನಷ್ಟು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ. ಸ್ಟೇ ಟ್ಯೂನ್ ಟು FM ರೈನ್ಬೋ.

0: ಸ್ನೇಹಿತರ ಬೆಂಗಳೂರು ಬಿಸ್ನೆಸ್ ಬಜ್ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೀವಿ. ನಮ್ಮೊಂದಿಗೆ ನಮ್ಮ ಅತಿಥಿ ಡಾಕ್ಟರ್ ಉಷಾ ರಾಣಿ ಅವರಿದ್ದಾರೆ. ಅವರು ಕೃಷಿಯನ್ನ ಹೇಗೆ ಉದ್ಯಮವನ್ನಾಗಿ ಮಾರ್ಪಾಡು ಮಾಡಿದ್ದಲ್ಲದೆ ಶೈಕ್ಷಣಿಕವಾಗಿಯೂ ಸಹ ಅದರ ಉಪಯೋಗವನ್ನು ಪಡಿತಾ ಇದ್ದಾರೆ, ಹಾಗೆ ಅವರು ಶಿಕ್ಷಣವನ್ನು ನೀಡ್ತಾ ಇದ್ದಾರೆ ಮಕ್ಕಳಿಗೆಲ್ಲ, ಹೇಗೆ ಕೃಷಿಯ ಕುರಿತಾದಂತಹ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡ್ರು. ಮೇಡಮ್, ನಮಗೆ ಒಂದು ಸಂದೇಶ ಬಂದಿದೆ. ಉಷಾ ರಂಜು ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಕ್ಯಾನ್ ಯು ಟೀಚ್ ಮೀ ಮಶ್ರೂಮ್ ಫಾರ್ಮಿಂಗ್ ಅಂತ ಕೇಳ್ತಾ ಇದ್ದಾರೆ, ಏನು ಹೇಳ್ತೀರಾ ಇದ್ರ ಬಗ್ಗೆ?
1: ನಮ್ಮ ಫಾರ್ಮಿಗೆ ಬಂದರೆ ನಾವು ಹೇಳ್ಕೊಡ್ತೀವಿ ಅದು ಹೇಗೆ ಬೆಳೆಯೋದು, ಹೇಗೆ ಎಷ್ಟು ದಿನ ಇಡಬೇಕು, ಮತ್ತೆ ಮನೆಯಲ್ಲೇ ಬೆಳ್ಕೋಬಹುದು.
0: ಓಕೆ, ಅಂದ್ರೆ ನೀವು ಇಂಡಿವಿಜುವಲ್ ಟ್ರೈನಿಂಗ್ ಕೊಡ್ತೀರಾ? ಯಾರಾದರೂ ಇಂಟ್ರೆಸ್ಟ್ ಇದ್ದವ್ರು ಬಂದರೆ ಮಶ್ರೂಮು ಅಥವಾ ಜೇನು ಕೃಷಿ ಕಲಿಬೇಕು ಅಂತಿರ್ಬೋದು, ಬೇರೆ ಯಾವುದೇ ಥರದ ಹೈನುಗಾರಿಕೆ ಸಂಬಂಧಪಟ್ಟಿದ್ದಿರ್ಬೋದು, ಯಾವುದೇ ಥರದ ಬಂದು ಕೇಳಿದ್ರು ನೀವು ಅವ್ರಿಗೆ ಹೇಳ್ಕೊಡ್ತೀರಾ?
1: ಹೌದು, ಟೆರೆಸ್ ಗಾರ್ಡನಿಂಗ್ ಮಾಡಿದ್ರೆ ಅವ್ರಿಗೆ ಕಿಚನಲ್ಲಿ ಆಗ್ಬಿಡುತ್ತೆ. ಈಗ ಏನಂತಂದ್ರೆ ಎಷ್ಟು ಪೆಸ್ಟಿಸೈಡ್ ಇನ್ಸೆಕ್ಟಿಸೈಡ್ಸ್ ಹೊಡಿತಾರೆ ಅಂತಂದ್ರೆ ನಮ್ಮ ತೋಟದ ನೆಕ್ಸ್ಟ್ ಅಲ್ಲೇ ಅವ್ರು ಹೊಡಿತಾರೆ, ಜಸ್ಟ್ ಹಾಗೆ ಹೆಜ್ಜಿಟ್ಬಿಡ್ತಾರೆ ಟೊಮೆಟೋಸ್ ಎಲ್ಲ ಅದನ್ನು. ಸೊ ಹಂಗಾಗಿ ಅದಕ್ಕೆ ಹುಳ ಬರೋದಿಲ್ಲ. ನಿಮಗೆ ಆರ್ಗ್ಯಾನಿಕ್ ಮತ್ತೆ ಇದು ಆರ್ಗ್ಯಾನಿಕ್ ಅಲ್ಲ ಅಂತ ಕಂಡುಹಿಡಿಯೋದಕ್ಕೆ ಏನಂತಂದ್ರೆ ಮೇಜರ್ ಆಗಿ
0: ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ಏನಾದ್ರು ಸವಾಲುಗಳಿದೆಯಾ? ನೀವು ಹೇಗೆ ಏನು ಪೆಸ್ಟಿಸೈಡ್ಸ್ ಇಲ್ಲದೆ ಯಾವುದು ಔಷಧಿ ಇಲ್ಲದೆ ಯಾವ ರೀತಿ ಸವಾಲುಗಳನ್ನ ಎದುರಿಸ್ತಾ ಇದ್ದೀರಿ?
1: ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇನ್ಸೆಕ್ಟ್ಸ್ ಬರ್ತವೆ ಒಳಗಡೆ, ನಾವಲ್ಲಿ ಚೆಂಡು ಆ ತರದ ಹಾಕಿದ್ರೆ ಎಲ್ಲ ಅಟ್ರಾಕ್ಟ್ ಆಗಿ ಹೂಗಳ ಮೇಲೆ ಹೋಗುತ್ತೆ, ನಮ್ಗೆ ಬೆಳೆಗಳು ಚೆನ್ನಾಗಿ ಸಿಗುತ್ತೆ. ಮತ್ತೆ ಫ್ಲೈಸ್ ಎಲ್ಲ ಏನಂತಂದ್ರೆ ನಾವು ಕಾಂಪೌಂಡ್ ಹಾಕಿರೋದ್ರಿಂದ, ಇಲ್ಲಾಂದ್ರೆ ಶೇಡ್ ನೆಟ್ ಕಟ್ಬೇಕಾಗುತ್ತೆ ಕಾಂಪೌಂಡ್ ವಾಲ್, ಅವಾಗ ಫ್ಲೈಯರ್ಸ್ ಬರಲ್ಲ.
0: ಸೊ ನಮ್ಗೆ ಒಂದು ಗಿಡದಿಂದಾನೇ ಮತ್ತೊಂದು ಗಿಡಕ್ಕೆ ನೀವು ಔಷಧಿ ತರ ಕೊಡ್ತಾ ಇದ್ದೀರಿ, ಇಲ್ಲಿ ಯಾವ್ದೇ ತರದ ಸಿಂಪಡಣೆ ಇಲ್ಲ.
1: ಇಲ್ಲ ಇಲ್ಲ, ಬೇವಿನ ಎಣ್ಣೆ ಒಂದು ಇದ್ ಮಾಡ್ತೀವಿ, ಬಟ್ ಬೇವಿನ ಎಣ್ಣೆನೂ ಇವಾಗ ಆಗ್ತಾ ಇಲ್ಲ, ಅದ್ರಷ್ಟಿಗೆ ಅದು ಬಿಟ್ಟಿದೀವಿ ನೇಚರ್ನ. ಕೆಲವರು ಹೇಳ್ತಾರೆ ನೇಚರ್ನ ಡಿಸ್ಟರ್ಬ್ ಮಾಡ್ಬೇಡಿ, ಅದ್ರಷ್ಟಿಗೆ ಬಿಟ್ಬಿಡಿ ಅಂತ, ನಾವು ಅದನ್ನೇ ಫಾಲೋ ಮಾಡ್ತೀವಿ.
0: ನಮ್ಮ ಲೇಸಿನೆಸ್ ಇಂಪ್ಯಾಕ್ಟ್ ಮಾಡುತ್ತಾ?
1: ಇಲ್ಲ, ಕಾಂಪೌಂಡ್ ಇರೋದ್ರಿಂದ ಯಾವುದು ಫ್ಲೈಯರ್ಸ್ ಒಳಗಡೆ ಬರಲ್ಲ. ನೀವು ಯಾವುದೇ ವೆಜಿಟೇಬಲ್ಸ್ ಅಥವಾ ಫ್ರೂಟ್ಸ್ ನೋಡಿ ಅದು ಮೇಲ್ಗಡೆ ಸಿಪ್ಪೆ ದಪ್ಪ ಇತ್ತು ಅಂತಂದ್ರೆ ಸ್ವಲ್ಪ ಆರ್ಗ್ಯಾನಿಕ್ ಅಂತ. ಅದು ತೆಳುವಾದ ಪದರ ಬಂತು ಅಂತಂದ್ರೆ ತುಂಬಾ ಇನ್ಸೆಕ್ಟ್ಸ್, ಯಾಕೆಂದ್ರೆ ಈವನ್ ಬ್ರಿಂಜಾಲ್ ಆಗ್ಲಿ ಟೊಮೆಟೊ ಆಗ್ಲಿ ವಿಥೌಟ್ ತುಂಬಾನೇ ಔಷಧಿ ಹೊಡಿತಾರೆ.
0: ಕ್ಯಾಬೇಜ್
1: ದ್ರಾಕ್ಷಿ ಅವಕ್ಕೆಲ್ಲ ಔಷಧಿ ಇಲ್ದಲೆ ಅವು ಬೆಳೆಯೋದಕ್ಕೆ ಆಗಲ್ಲ. ಆರ್ಗ್ಯಾನಿಕ್ ಅಂದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಆಫ್ಟರ್ ದಟ್ ಏನಂತಂದ್ರೆ ಹುಳಗಳು ಅಷ್ಟು ಬರಲ್ಲ.
0: ಅದಕ್ಕೆ

0: ಹೊಂದಾಣಿಕೆ ಆಗ್ಬಿಡತ್ತೆ ಅಂತ. ನಮ್
1: ಅದನ್ನೇ ಹೇಳಿದ್ನಲ್ಲ, ಕೋಳಿಗಳು ಸಪೋರ್ಟ್ ಮಾಡ್ತಿದ್ದಾವೆ ಬೇರೆ ಇನ್ಸೆಕ್ಟ್ಸ್ ಬಂದಾಗ.
0: ಓಕೆ ಓಕೆ ಮ್ಯಾಮ್, ಈಗ ಸ್ಕಯೋಸಿರಿ ಬಗ್ಗೆ ಇಷ್ಟೊತ್ತು ನಾವು ಮಾತಾಡಿದ್ವಿ, ಈಗ ಸ್ಕಯೋಸಿರಿ ಬಗ್ಗೆ ಕುತೂಹಲ ಬಂದಿರುವಂತಹ ನಮ್ಮ ಕೇಳುಗರು ನಿಮ್ಮನ್ನ ಭೇಟಿ ನೀಡಬೇಕು ಅಂತಂದ್ರೆ ಹೇಗೆ, ಅಥವಾ ಯಾವ್ದಾದ್ರು ಶಾಲೆಗಳಿರಬಹುದು, ಪೋಷಕರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಕಾರ್ಪೊರೇಟ್ ಸಂಸ್ಥೆಗಳಿರ್ಬಹುದು, ಅವ್ರು ಯಾರಾದರೂ ನಿಮ್ಮನ್ನ ಸಂಪರ್ಕಿಸಬೇಕು ಅಂದ್ರೆ ಹೇಗೆ ಸಂಪರ್ಕಿಸಬಹುದು, ಹಾಗೆ ನಿಮ್ಮ ಅಡ್ರೆಸ್ ಎಲ್ಲಿ ಅಂತ ನಮಗೆ ತಿಳಿಸ್ಕೊಡಿ.
1: ನಮ್ಮ ಸ್ಕಯೋಸಿರಿ ಫಾರ್ಮ್ ಬಂದ್ಬಿಟ್ಟು ಯಲಗಲವಾಡಿ ಕುಣಿಗಲ್ ತಾಲೂಕು ಮಾಗಡಿಯಿಂದ 8 ಕಿಲೋಮೀಟರ್ಸ್ ಆಗುತ್ತೆ ನಮ್ದು ಫಾರ್ಮಿಗೆ. ಬ್ಯಾಂಗ್ಳೂರ್ ವಿಜಯ

0: ಇಟ್ ಮಾಡಿ 9743381232 ನಂಬರ್ಗೆ ಕಾಲ್ ಮಾಡಿದ್ರೆ ನಾನು ಎಕ್ಸ್ಪ್ಲನೇಷನ್ ಕೊಡ್ತೀನಿ ಅವರಿಗೆ ಯಾವ ರೀತಿ ಬೇಕು.
1: ವೆಬ್ಸೈಟ್ ಮೂಲಕನೂ ನಿಮ್ಮನ್ನು ತಲುಪೋದು?
0: ಹೌದು.
1: ಓಕೆ, ನಿಮ್ಮ ವೆಬ್ಸೈಟ್ ಅಡ್ರೆಸ್?
0: skyosiri.com.
1: ಓಕೆ, ಕೇಳುಗ್ರೆ ಕೇಳಿದ್ರಿ, ಇಂದು ನಮ್ಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಉಷಾರಾಣಿಯವರು skyosiri ವೆಬ್ಸೈಟ್ skyosiri ರೆಸಾರ್ಟ್ಗೆ ಹೇಗೆ ನೀವು ತಲುಪಬಹುದು ಅಂತ ಅವರ ನಂಬರನ್ನು ಕೊಟ್ಟಿದ್ದಾರೆ, ಹಾಗೆ ವೆಬ್ಸೈಟ್ ಅಡ್ರೆಸ್ಸನ್ನು ಕೊಟ್ಟಿದ್ದಾರೆ, ಹಾಗೆ ಅವರು ಎಲ್ಲಿರೋದು ಅಂತಲೂ ಸಹ ಹೇಳಿದ್ದಾರೆ. ನೀವು ಸಹ ಇಲ್ಲಿ ನಿಮ್ಮ ಮಕ್ಕಳನ್ನಾಗಲಿ ಅಥವಾ ನಿಮ್ಮ ಸುತ್ತಮುತ್ತ ಇರುವಂತಹ ನಿಮ್ಮ ನೆಚ್ಚಿನ ಜನರನ್ನು ಕರೆದುಕೊಂಡು ಹೋಗಬೇಕು, ಒಂದು ಕೃಷಿಯ ಅನುಭವವನ್ನು ಪಡಿಬೇಕು, ಅದರ ಬಗ್ಗೆ ಜ್ಞಾನವನ್ನು ಸಹ ಪಡಿಬೇಕು ಅಂತಂದರೆ ಖಂಡಿತವಾಗ್ಲೂ ನೀವು ಅಲ್ಲಿ ಭೇಟಿ ನೀಡಬಹುದು. ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಮ್ಮ ಜೊತೆಯಾಗಿದ್ದರು ಡಾಕ್ಟರ್ ಉಷಾರಾಣಿಯವರು. ಮೇಡಮ್, ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು.
1: ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಇದಾಗಿತ್ತು ಇಂದಿನ ಬಿಸ್ನೆಸ್ ಬಜ್ ಕಾರ್ಯಕ್ರಮ. ಬೆಳಗಿನಿಂದ ಎಲ್ಲ ಕಾರ್ಯಕ್ರಮಗಳಲ್ಲೂ ನಿಮ್ಮ ಜೊತೆಯಾಗಿದ್ದು ನಾನು RJ ಸಿಂಧು.

ವಿಜಯ ಪ್ರಾಕಾಶವಾಣಿ FM ಅಂಡ್ ಕಂಪನಾಂಕ 101.8 ಮೆಗಾಹರ್ಸ್. ಪ್ರಿಯ ಕೇಳುಗ ಸ್ನೇಹಿತರೆ, ಸಮಯ ಸಂಜೆಯ 5:06. ಕಾರ್ಯಕ್ರಮ ಕೇಳೋದಕ್ಕೆ ಆತ್ಮೀಯ ಸ್ವಾಗತ ಮತ್ತು ಪ್ರೀತಿಯ ನಮಸ್ಕಾರ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಬಾನುಲಿ ಮಿತ್ರ ನೇತಾಜಿ. ಸ್ನೇಹಿತರೆ, ಇನ್ನು ಮುಂದೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ಎರಡು ಗಂಟೆಯ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಧರ್ಮ ಯುದ್ಧ ಚಿತ್ರದ ಗೀತೆಗಳನ್ನು. ಮೊದಲಿಗೆ 83ನೇ ಇಸ್ವಿಯಲ್ಲಿ ತೆರೆಗೆ ಬಂದಂಥ ಎ.ಟಿ. ರಘು ನಿರ್ದೇಶನದಲ್ಲಿ ಬಂದಂಥ ಚಿತ್ರ ಇದು. ಪೂಜಾ ಸಕ್ಸೇನಾ ಅಂಬರೀಷ್ ಅವರು ಮುಖ್ಯ ಭೂಮಿಕೆಯಲ್ಲಿದ್ದರು. ಡಾಕ್ಟರ್ ಶಂಕರ ಗಣೇಶ್ ಅವರ ಸಂಗೀತ ನಿರ್ದೇಶನದಲ್ಲಿ ಜೀವದ ಶಂಕರ್ ಎಲ್ಲ ಹಾಡುಗಳನ್ನು ರಚನೆ ಮಾಡಿದ್ದಾರೆ. ಮೊದಲಿಗೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ವಾನಿ ಜಯರಾಮ್ ಅವರ ಯುಗಳ ಸ್ವರಗಳಲ್ಲಿ ಈ ಗೀತೆ.

ಮಾತೊಂದ ಹೇಳಮ್ಮ ಪ್ಲೀಸ್, ಒಪ್ಪಿದೆ ನಿನ್ನ ಎಂದು ಮಾತೊಂದ ಹೇಳಮ್ಮ. ದೇವರು ಹೇಳಿದ ಕನಸಲ್ಲಿ ಬಂದು ನಾನು ನೀನು ಬಂದು ಎಂದು ನಾಟಕ ಸುಮ್ಮ.

ಗಂಟಮ್ಮ ಇದು ಬ್ರಹ್ಮನು ಹಾಕಿದ ಗಂಟಮ್ಮ. ಸ್ನೇಹಿತರೆ, 83ನೇ ಇಸುವಲ್ಲಿ ತೆರೆಗೆ ಬಂದಂಥ ಧರ್ಮ ಇದ್ದ ಚಿತ್ರದ ಎರಡು ಗೀತೆಗಳನ್ನು ಈಗ ತನಕ ಕೇಳ್ಕೊಂಬಂದ್ವಿ. ಪೂಜಾ ಸಕ್ಸೇನ ಅಂಬರೀಷ್ ಅವ್ರ ಮೇಲೆ ಎರಡು ಹಾಡುಗಳನ್ನು ಫಿಕ್ಸರೈಸ್ ಮಾಡಲಾಗಿತ್ತು. 101.8 ಮೆಗಾಹರ್ಟ್ಜ್ಗಳಲ್ಲಿ ಟ್ಯೂನ್ ಮಾಡಿ ವಿಜಯಪುರ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಮೂಡಿ ಬರ್ತಾ ಇದ್ದ ಕಾರ್ಯಕ್ರಮ ಈಗ ಕನ್ನಡ ಚಿತ್ರಗೀತೆಗಳದ್ದು. ಸ್ಟುಡಿಯೋ ಸಮಯ 5:11:26 ಆಗ್ತಾಯಿದೆ. ಇನ್ನು ಮುಂದೆ ಎರಡು ಹಾಡುಗಳು

ಸ್ನೇಹಿತರೆ, ತಾನೇ ಜಯಂತಿ ಡಾಕ್ಟರ್ ವೈಷ್ಣುವರ್ಧನ್ ಅವರ ಮೇಲೆ ಫಿಕ್ಸರೈಸ್ ಮಾಡಿದ ಎರಡು ಹಾಡುಗಳನ್ನು ಶ್ರೀಮಂತನ ಮಗಳು ಚಿತ್ರಕ್ಕೆಂದು ಕೇಳುತ್ತಿದ್ದರೆ 77ನೇ ಸಲ ಚಿತ್ರ ತೆರೆಗೆ ಬಂದಿತ್ತು. ಸಿ ಉದಯಶಂಕರ್ ಬರೆದ ಹಾಡುಗಳಿಗೆ ಸಂಗೀತ ನಿರ್ದೇಶನವನ್ನು ಜೆ ಕೆ ವೆಂಕಟೇಶ್ ಅವರು ಮಾಡಿದರು. ಕನ್ನಡ ಚಿತ್ರ ಗೀತೆಗಳ ಕಾರ್ಯಕ್ರಮ ಮುಡಿಬಾತಾ ಇರೋದು ನಿಮ್ಮ ನೆಚ್ಚಿನ FM ಸ್ಟೇಷನ್ ವಿಜಯಪುರದಿಂದ. ಸ್ಟುಡಿಯೋ ಸಮಯ ಆಗ್ತಾ ಇದೆ 5:18:27. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ

ಆತ್ಮರೆ, ಡಾಕ್ಟರ್ ಎಸ್ ಜಾನಕಿಯವರ ಕಂಠಸಿರಿಯಲ್ಲಿ ಪ್ರೇಮಾನುಬಂಧ ಚಿತ್ರದ ಗೀತೆಯನ್ನು ಈಗ ತಾನೇ ಕೇಳ್ಕೊಂಬಂತೀವಿ. 81ನೇ ಇಸ್ವಿಯಲ್ಲಿ ತೆರೆಗೆ ಬಂದ ಚಿತ್ರ ಇದಾಗಿತ್ತು. ಕೆ ವಿಜಯ ಶ್ರೀನಾಥ್ ಅವರ ಮೇಲೆ ಹಾಡನ್ನು ಚಿತ್ರಿಸಿಕೊಳ್ಳಲಾಗಿತ್ತು. ಜಿ ಉದಯಶಂಕರ್ ಅವರ ಗೀತ ಸಾಹಿತ್ಯಕ್ಕೆ ರಾಜನ್ ಮತ್ತು ನಾಗೇಂದ್ರ ಅವರಿಂದ ಸಂಗೀತವಿತ್ತು. 101.8 ಮೆಗಾಹರ್ಟ್ಸ್ಗಳಲ್ಲಿ ಟ್ಯೂನ್ ಮಾಡಿ ವಿಜಯಪುರ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಈಗ ಮೂಡಿಬರ್ತಾ ಇದೆ. ಸ್ಟುಡಿಯೋ ಸಮಯ 5:24:37 ಆಗ್ತಾ ಇದೆ. ಸ್ನೇಹಿತರೆ, ಸುಮಧುರ ಗೀತೆಗಳ ಗಾಯನ ಸದ್ಯಕ್ಕೆ ಸಾಗಿದೆ. ಅದರಲ್ಲಿ ನಮ್ಮ ಪಯಣ ವಿತ್ ನೇತಾಜಿ.

ಪದ್ಮಭೂಷಣ ಪಿ ಸುಸಲ ಅವರು ಧ್ವನಿಯಾಗಿದ್ದ ಬೀಗರ ಪಂದ್ಯ ಚಿತ್ರದ ಗೀತೆಯನ್ನು ಈಗ ತಾನೇ ಕೇಳ್ಕೊಂಬಂದೇವೆ ಸ್ನೇಹಿತರೆ. 86ನೇ ಇಸ್ವಿಯಲ್ಲಿ ಚಿತ್ರ ತೆರೆಗೆ ಬಂದಿತ್ತು. ಶ್ರೀಧರ್ ಪೂರ್ಣಿಮಾ ಅವರು ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಗೀತೆಯನ್ನು ರಚನೆ ಮಾಡಿದಂಥವರು ಆರ್ ಎನ್ ಜೆ ಗೋಪಾಲ್, ಸಂಗೀತ ಸಂಯೋಜನೆ ರಮೇಶ್ ನಾಯ್ಡು ಅವರಿಂದ ಇತ್ತು. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ ವಿಜಯಪುರ ಆಕಾಶವಾಣಿ.

0: ವಿಜಯ ಪ್ರಕಾಶ್ವನೆ FM ಬ್ಯಾಂಡ್ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ ಸರಿಯಾಗಿ 5:30:02 ಆಗ್ತಾ ಇದೆ. ಇನ್ನು ಮುಂದೆ ಆರೋಗ್ಯ ಸಂಚಿಕೆ.
1: ಆಕಾಶವಾಣಿ ಪ್ರಿಯ ಕೇಳುಗರೇ, ಈಗ ಕೇಳಿ ಗರ್ಭಕಂಠದ ಕ್ಯಾನ್ಸರ್ ಕುರಿತು ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಾದ ಡಾಕ್ಟರ್ ರಾಜೇಶ್ವರಿ ಖೂಬಾ ಮತ್ತು ಶಕುಂತಲಾ ಹಳ್ಳಿಯವರೊಂದಿಗೆ ಸಂದರ್ಶನ. ಸಂದರ್ಶಕರು ಮುತ್ತುರಾಜ್ ಯಲ್ಗಟ್ಟಿ.
2: ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಅಂತ ಹೇಳ್ತಾ ಇರೋದು ನಾನು ನಿಮ್ಮ RJ ಮುತ್ತುರಾಜ್ ಯಲ್ಗಟ್ಟಿ. ಸ್ನೇಹಿತರೆ, ಇಂದು ನಮ್ಮೊಂದಿಗೆ ಗರ್ಭಕಂಠದ ಕ್ಯಾನ್ಸರ್ ಕುರಿತು ಮಾಹಿತಿ ನೀಡಲು ಇಬ್ಬರು ಡಾಕ್ಟರ್ ಅದರ. ಬನ್ನಿ, ಅವರನ್ನು ಪರಿಚಯ ಮಾಡಿಕೊಂಡು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೊದಲಿಗೆ ಡಾಕ್ಟರ್ ರಾಜೇಶ್ವರಿ ಖೂಬಾ ಅಕ್ಕಿಯವರು, ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರು, ಅಕ್ಕಿ ಆಸ್ಪತ್ರೆ ವಿಜಯಪುರ, ಇವರು ನಮ್ಮೊಂದಿಗೆ ಇದ್ದಾರೆ. ಬನ್ನಿ, ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ತಮಗೆ.
3: ಥ್ಯಾಂಕ್ ಯು.
2: ಅದೇ ರೀತಿಯಾಗಿ ಡಾಕ್ಟರ್ ಶಕುಂತಲಾ ಹಳ್ಳಿ ಪಾಟೀಲ್ ಅವರು ನಮ್ಮೊಂದಿಗೆ ಇದ್ದಾರೆ. ಇವರು ಕೂಡ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರು, ಜಿಲ್ಲಾ ಆಸ್ಪತ್ರೆ ವಿಜಯಪುರ, ಇವರು ಕೂಡ ನಮ್ಮೊಂದಿಗೆ ಇದ್ದಾರೆ. ಬನ್ನಿ, ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
3: ಥ್ಯಾಂಕ್ ಯು.
2: ಇವತ್ತಿನ ವಿಷಯ ಕುರಿತು ಮಾತನಾಡಲು ಇಬ್ಬರು ನಮ್ಮೊಂದಿಗೆ ಅದೇರಿ. ಇವತ್ತಿನ ವಿಷಯ ಗರ್ಭಕಂಠದ ಕ್ಯಾನ್ಸರ್ ಕುರಿತು ಮಾಹಿತಿಯನ್ನು ಮಾಡಿಕೊಡ್ಬೇಕಂತ ಅನ್ಕೋತಾ ಇದ್ದೀರಿ. ಈಗ ಮೊದಲೇ ಬೇಸಿಕ್ ಪ್ರಶ್ನೆ ಏನಂತಂದ್ರೆ, ಕ್ಯಾನ್ಸರ್ ಅನ್ನೋದು ಇವತ್ತಿನ ದಿನಮಾನಗಳಲ್ಲಿ ಸಿಕ್ಕಾಪಟ್ಟೆ ಎಲ್ಲ ಕಡೆ ಹರಡ್ತಾ ಇದೆ, ಚಿಕಿತ್ಸೆ ಇಲ್ಲ. ಸಾಮಾನ್ಯವಾಗಿ ನಮ್ಮ ಕೇಳುವರಿಗೆ ಹೇಳೋದಾದ್ರೆ ಕ್ಯಾನ್ಸರ್ ಅಂದ್ರೆ ಏನ್ರಿ ಮೇಡಮ್?
3: ಕ್ಯಾನ್ಸರ್ ಅಂದ್ರೆ ರ್ಯಾಪಿಡ್ ಗ್ರೋತ್, ಅಂದ್ರೆ ನಾರ್ಮಲಿ ನಮ್ಮ ಸೆಲ್ಸ್ ಎಲ್ಲ ಗ್ರೋತ್ ಆಗ್ತಾ ಇರ್ತವೆ, ಅದನ್ನ ಕ್ಯಾನ್ಸರ್ ಸ್ಟಿಮ್ಯುಲೇಟ್ ಆಯ್ತಂದ್ರೆ ಸೆಲ್ಸ್ ಫಾಸ್ಟ್ ಆಗಿ ಗ್ರೋತ್ ಆಗಿ ಕ್ಯಾನ್ಸರ್ ಟರ್ನ್ ಆಗ್ತವೆ. ಸೊ ಎಸ್ಪೆಷಲಿ ಗರ್ಭಕೋಶದ ಕ್ಯಾನ್ಸರ್ಗೆ ಸ್ಟಿಮ್ಯುಲೇಷನ್ ಒಂದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತಿದೆ. ಆ ವೈರಸ್ ಇನ್ಫೆಕ್ಷನ್ ಜಾಸ್ತಿ ಆಗಿ ಗರ್ಭಕೋಶದ ಬಾಯಿ ಕ್ಯಾನ್ಸರ್ ಬಹಳಷ್ಟು ಬರ್ತಾ ಇದಾವೆ. ಅದನ್ನ ತಡೆಗಟ್ಟಬೇಕಂತ ಹೇಳಿ ಬಹಳಷ್ಟು ವಿಧಾನ ಇದಾವೆ. ನಮ್ಮ ದೇಶದಲ್ಲಿ ಪೋಲಿಯೋ ಇರಾಡಿಕೇಟ್ ಆಯ್ತು, ಸ್ಮಾಲ್ ಪಾಕ್ಸ್ ಟೋಟಲಿ ಇರಾಡಿಕೇಟ್ ಆಯ್ತು. ಈ ತರ ನಮ್ಮ ಹತ್ರ ಪ್ರೋಗ್ರಾಮ್ ಇಂಡಿಯಾನಲ್ಲಿ ನಮ್ಮ ಗವರ್ಮೆಂಟ್ ನವರು ಮಾಡ್ತಾ ಇದಾರೆ. ಕ್ಯಾನ್ಸರ್ನ ನಾವು ಸ್ಟೇಜ್ ತನಕ ಹೋದರೂ ನಾವು ಪ್ರಿವೆಂಟ್ ಮಾಡಬಹುದು, ಅಷ್ಟೊಂದು ಟ್ರೀಟ್ಮೆಂಟ್ ಇದೆ. ಬಟ್ ಟ್ರೀಟ್ಮೆಂಟ್ಗಿಂತ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಿ. ಅದ್ರದ್ದು ವ್ಯಾಕ್ಸಿನ್ಸ್ ಇದಾವೆ, ಅದ್ರ ಬಗ್ಗೆ ಅವೇರ್ನೆಸ್ ಕೊಡಬೇಕು. ಡಿಸೀಸ್ ಹೆಂಗೆ ಕಾಂಟ್ಯಾಕ್ಟ್ ಆಗ್ತದೆ ಜನರಿಗೆ, ಗಂಡ್ಮಕ್ಳಿಗೆ ಕೂಡ ಇನ್ಫೆಕ್ಷನ್ ಆಗ್ತದೆ. ಅದಕ್ಕೆ ಹೆಣ್ಮಕ್ಳು ಗಂಡ್ಮಕ್ಳು ಇಬ್ರು ಸಹಿತ ಚೈಲ್ಡ್ಹುಡ್ನಲ್ಲೇ ಇದು ವ್ಯಾಕ್ಸಿನ್ ತಗೋಬೇಕಂತ ಹೇಳಿ ನಾವು ಇದೆಲ್ಲ ಪ್ರೋಗ್ರಾಮ್ ಎಲ್ಲ ಹಳ್ಳಿ ಹಳ್ಳಿಗೆ ಹೋಗಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೇವೆ. ಸುತ್ತಮುತ್ತ ಒಂದು 15-20 ಕಿಲೋಮೀಟರ್ ಸುತ್ತಲೂ ಹಳ್ಳಿಯಲ್ಲೇ ಕೂಡ ಕಾಂಟ್ಯಾಕ್ಟ್ ಮಾಡಿ ನಾವು ಇದು ಹೆಂಗ್ ಸ್ಪ್ರೆಡ್ ಆಗ್ತದೆ, ಹೆಂಗ್ ಪ್ರಿವೆಂಟ್ ಮಾಡಬಹುದು. ನೀವೆಲ್ಲ ಸಣ್ಣ ಸಣ್ಣ ಫಂಕ್ಷನ್ ಮಾಡಿದ್ರೆ ದುಡ್ಡು ಎಲ್ಲ ಹಾಕ್ತೀರಿ. ಇದಕ್ಕೆ 2,000 ರೂಪಾಯಿ ಇದೆ ಇದಕ್ಕೆ ವ್ಯಾಕ್ಸಿನ್ ತಗೊಳಕ್ಕೆ. 2 ವ್ಯಾಕ್ಸಿನ್ ತಗೊಂಡ್ರೆ ನಿಮ್ಮ ಮಕ್ಕಳ ವಯಸ್ಸಲ್ಲಿ ವಯಸ್ಸಾದ ಮೇಲೆ ಕ್ಯಾನ್ಸರ್ ಎಲ್ಲ ತಡೆಗಟ್ಬೋದು. ಕ್ಯಾನ್ಸರ್ ನಿಂತ ಯಾರೂ ಸಾಯ್ಬಾರ್ದಂತ ನಮ್ದೊಂದು ಕಳಕಳಿ. ಯಾಕಂದ್ರೆ ಮೊದಲು 50 ವರ್ಷ ಆದ್ಮೇಲೆ ಕ್ಯಾನ್ಸರ್ ಬರ್ತಿತ್ತು. ಗರ್ಭಕೋಶದ ಬಾಯಿ ಕ್ಯಾನ್ಸರ್ ಆಗ್ಲಿ, ಗರ್ಭಕೋಶದ ಕ್ಯಾನ್ಸರ್ ಆಗ್ಲಿ, ಯಾವುದೇ ಕ್ಯಾನ್ಸರ್ ಆಗ್ಲಿ 50-60 ವರ್ಷ ಆದ್ಮೇಲೆ ಬರ್ತಿತ್ತು. ಈಗ ಹೆಂಗಾಗಿದೆ ಅಂದ್ರೆ 30 ವರ್ಷನಲ್ಲೇ ಬರ್ತಾ ಇದೆ. 30 ವರ್ಷ ಲೇಡಿನಲ್ಲಿ ಸಹಿತ ನಾವು ಕ್ಯಾನ್ಸರ್, ಗರ್ಭಕೋಶದ ಕ್ಯಾನ್ಸರ್ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ತನ ನೋಡಿವಿ. ನಮ್ಮ ನಾವೇನದ ಕಾಲ್ಪೋಸ್ಕೋಪಿ ಅಂತ ಒಂದು ಇನ್ಸ್ಟ್ರೂಮೆಂಟ್ ಇದೆ, ಅಂದ್ರೆ ಗರ್ಭಕೋಶದ ಬಾಯಿ 40 ಪಟ್ಟು ಜಾಸ್ತಿಯಾಗಿ ದೊಡ್ಡದು ಕಾಣಿಸ್ತಿದೆ. ಅದರಲ್ಲಿ ನಾವು ಕ್ಯಾನ್ಸರ್ ಡೈರೆಕ್ಟ್ಲಿನೇ ಕಂಡುಹಿಡಿಬಹುದು, ಬರೇ ಗಣ್ಣಲ್ಲಿ ಕಾಣಂಗಿಲ್ಲ. ಅದನ್ನ ಹಿಂಗ್ ಮಲ್ಟಿಪ್ಲೈ ಮಾಡಿ ಎನ್ಲಾರ್ಜ್ ಮಾಡಿ ನೋಡಬಹುದು. ಅದನ್ನ ನಾವು ಅರ್ಲಿ ಕ್ಯಾನ್ಸರ್ ಡಿಟೆಕ್ಷನ್ ಮಾಡಕ್ಕೆ, ಅಬ್ನಾರ್ಮಲ್ ಸೆಲ್ಸ್ ಅದಾವ ಅಂದ್ರೆ ಡಿಟೆಕ್ಟ್ ಮಾಡಿ. ಒಂದ್ಸಲ ಕ್ಯಾನ್ಸರ್ ಸೆಲ್ಸ್ ಫಾರ್ಮ್ ಅದು ಅಲ್ಲಿ ಅಂದ್ರೆ 10 ವರ್ಷ ತಗೋತಿದೆ ಕ್ಯಾನ್ಸರ್ ಆಗಕ್ಕೆ. ಸೊ ನಮ್ಗೆ 10 ವರ್ಷ ಟೈಮ್ ಇದೆ. ಆ ಟೈಮ್ನಲ್ಲಿ ನಾವೆಲ್ಲ ಟೆಸ್ಟ್ ಮಾಡಬೇಕು, ಪ್ರಿವೆನ್ಷನ್ ಮಾಡಬೇಕು. ಸೊ ಇದು ಸೆಕೆಂಡ್ರಿ ಪ್ರಿವೆನ್ಷನ್. ಸೊ ಪ್ರೈಮರಿಲಿ ಹೆಂಗೆ ಎಫೆಕ್ಟ್ ಆಗ್ತದೆ ಅಂತ ಹೇಳಿ ಡಾಕ್ಟರ್ ಶಕುಂತಲಾ ಹೇಳ್ತಾರೆ.
2: ಸರಿ ಮೇಡಮ್, ಈಗ

0: ಗರ್ಭ ಕಂಠ ಕ್ಯಾನ್ಸರ್ ಅಂತೇಳಿ ತಾವು ಹೇಳಿದ್ರಿ. ಈಗ ನಮಗೆ ಸಾಮಾನ್ಯವಾಗಿ ಏನು ಗೊತ್ತಾಯ್ತಪ್ಪ ಅಂತಂದ್ರೆ ಕ್ಯಾನ್ಸರ್ ಅಂದ್ರೆ ಬಾಯಿಗಾಗತ್ತೆ, ಅದು ಸಾಕಷ್ಟು ತಂಬಾಕು ಪದಾರ್ಥಗಳನ್ನು ಯೂಸ್ ಮಾಡೋದ್ರಿಂದ ಹೀಗೆಲ್ಲ ಆಗುತ್ತೆ ಅಂಥೇಳಿ ಜನಸಾಮಾನ್ಯರಲ್ಲಿ ಒಂದು ಇದ್ರ ಬಗ್ಗೆ ಮಾಹಿತಿ ಇಷ್ಟೈತಿ. ನೀವು ಗರ್ಭಕಂಠ ಕ್ಯಾನ್ಸರ್ ಅಂತ ಹೇಳಿದ್ರಿ, ಬೇರೆ ಬೇರೆ ರೀತಿ ಕ್ಯಾನ್ಸರ್ಗಳು ಅದಾವ್ರಿ?
1: ಹೌದ್ರಿ, ದೇಹದ ಯಾವುದೇ ಭಾಗಕ್ಕೂ ಕ್ಯಾನ್ಸರ್ ಆಗ್ಬೋದು. ಎಲ್ಲಿ ಜೀವಕೋಶಗಳು ಏನಂತೀವಲ್ಲ, ಜೀವಕೋಶ ಮಲ್ಟಿಪ್ಲೈ ಆಗ್ತಾನೆ ಇರ್ತಾವ. ಇವತ್ತೇನಿರ್ತದ ಚರ್ಮ, ಇದು ಇರಲ್ಲ, ಒಂದು 15-20 ದಿವಸ ಸೆಲ್ ಸೈಕಲ್ ಅಂತ ಇರ್ತದೆ. ಈ ಚರ್ಮ ಹೋಗಿ 28 ದಿವಸಕ್ಕೆ ಹೊಸ ಚರ್ಮ ಬರ್ತಿರ್ತದೆ. ಅದೇ ರೀತಿ ಎಲ್ಲೆಲ್ಲಿ ಜೀವ ಇದೆ, ಎಲ್ಲೆಲ್ಲಿ ಸೆಲ್ಸ್ ಇದಾವೆ, ಸೆಲ್ ಡಿವಿಷನ್ ಆಗ್ತಾ ಇದೆ, ದೇಹದ ಪ್ರತಿಯೊಂದು ಭಾಗಕ್ಕೂ ಕ್ಯಾನ್ಸರ್ ಆಗಬಹುದು. ಇಲ್ಲಿ ಅಲ್ಲಿ ಅಂತಲ್ಲ, ಯಾವುದೇ ಭಾಗಕ್ಕೂ ಆಗಬಹುದು.
0: ಇವತ್ತಿನ ವಿಷಯ ನಾವು ಗರ್ಭಕಂಠ ಕ್ಯಾನ್ಸರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದರ ಸಾಮಾನ್ಯ ಲಕ್ಷಣಗಳು ಏನ್ರಿ ಮೇಡಮ್?
1: ಇದು ಒಂದು ಸಾರಿ ಗರ್ಭಕಂಠದ ಕ್ಯಾನ್ಸರ್ ಏನಿದೆ ಅಲ್ಲ, ಇದು ಒಂದು ಸಾರಿ ಲಕ್ಷಣ ಬಂದ್ರೆ ಅದು ಆಲ್ರೆಡಿ ಫುಲ್ ಬ್ಲೋನ್ ಕ್ಯಾನ್ಸರ್ ಅಂತೀವಿ. ಅಂದ್ರೆ ಆಲ್ರೆಡಿ ಅದು ಸಾಕಷ್ಟು ಪ್ರಮಾಣದಲ್ಲಿ ಬೆಳೆದಿದೆ ಅಂತಾನೆ ಅರ್ಥ.
0: ಅಂದ್ರೆ ಲಕ್ಷಣ ತೋರಿಸುವುದರಲ್ಲೇ ಸಾಕಷ್ಟು ಬೆಳೆದಿರುತ್ತೆ.
1: ಹೌದು ಹೌದು, ಹಂಗಾಗಿ ಇದೆ ನಮ್ಮ ಕಳಕಳಿ. ಇದರಲ್ಲಿ ಲಕ್ಷಣ ತೋರಿಸೋಕ್ಕಿಂತ ಮುಂಚೆನೆ ಸ್ಕ್ರೀನಿಂಗ್ ಅಂತ ಅಂತೀವಿ ನಾವು. ಅವಾಗ್ಲೇ ಅದ ಪ್ಯಾಪ್ಸ್ಮಿಯರ್ ಅಂತ ಒಂದು ಸ್ಕ್ರೀನಿಂಗ್ ಮಾಡ್ತೀವಿ. ಗರ್ಭಕೋಶದ ಕಂಠ ಏನಿರುತ್ತಲ್ಲ, ಅಲ್ಲಿಂದ ಅದರ ದ್ರವವನ್ನ ಒಂದು ಸ್ಪೆಚುಲಾಯಿಂದ ತಗೊಂಡು ಸ್ಮಿಯರ್ ಮಾಡಿ ಸ್ಲೈಡ್ ಮೇಲೆ ಅದನ್ನ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದ್ರೆ ಸೆಲ್ ಅಲ್ಲಿ ಏನಾದರೂ ಚೇಂಜಸ್ ಆಗಿದೆನಾ, ಸೆಲ್ ದೊಡ್ಡದಾಗಿದೆ, ಅದರ ನ್ಯೂಕ್ಲಿಯಸ್ ದೊಡ್ಡದಾಗಿದೆ, ನ್ಯೂಕ್ಲಿಯಸ್ ಡಬಲ್ ತ್ರಿಬಲ್ ಆಗಿದೆ, ಸೆಲ್ ಚೇಂಜಸ್ಸನ್ನು, ಸೆಲ್ ಮಾರ್ಫಾಲಜಿಯನ್ನು ಸ್ಟಡಿ ಮಾಡಿದರೆ ನಾವು ಬೇಗ ಪತ್ತೆ ಹಚ್ಚಬಹುದು. ಇದಕ್ಕೆ ಸ್ಕ್ರೀನಿಂಗ್ ಅಂತೀವಿ. ಒಂದು ಸತಿ ಬೇಗ ಪತ್ತೆ ಹಚ್ಚಿದರೆ, ಮ್ಯಾಮ್ ಹೇಳಿದ್ರಂಗೆ 10 ವರ್ಷ ಮುಂಚೆನೆ, ಇನ್ನೂ ಅದು 10 ವರ್ಷ ಟೈಮ್ ತಗೊಳುತ್ತೆ ಪ್ರೀ ಕ್ಯಾನ್ಸರ್ ಸ್ಟೇಜಿಂದ ಕ್ಯಾನ್ಸರ್ ಸ್ಟೇಜ್ ಹೋಗೋಕ್ಕೆ. ಸೊ ನಾವು ಇದು ಬೇಗ ಕಂಡುಹಿಡಿಬಹುದು. ಆಲ್ರೆಡಿ ರೋಗ ಲಕ್ಷಣ ಕಾಣೋದು ಫುಲ್ ಬ್ಲೋನ್ ಕ್ಯಾನ್ಸರ್, ಯೋನಿಯಿಂದ ಕೆಂಪು ದ್ರವ ಹೋಗುತ್ತೆ, ವೆಜೈನಲ್ ಬ್ಲೀಡಿಂಗ್ ಅಂತ ಅಂತೀವಿ, ಅಥವಾ ಬ್ರೌನಿಶ್ ಡಿಸ್ಚಾರ್ಜ್ ಆಗುತ್ತೆ. ಆಮೇಲೆ ಗಂಡ ಹೆಂಡತಿ ಸೇರಿದ್ಮೇಲೆ ದೈಹಿಕ ಸಂಪರ್ಕ ಆದ್ಮೇಲೆ ಕೆಂಪು ಮುಟ್ಟು ಹೋಗೋದು. ಈ ತರ ಏನಾದರೂ ಪೇಷಂಟ್ ಬಂದ್ರೆ 100% ಇದು ಮೋಸ್ಟ್ ಆಫ್ ದಿ ಟೈಮ್ ದಿಸ್ ವಿಲ್ ಬಿ ದ ಕಾಸ್. ಅದಾದ್ಮೇಲೆ ತೂಕ ಕಡಿಮೆ ಆಗಿರುತ್ತೆ, ಜ್ವರ ಬರೋದು, ಅವರ ಓವರ್ಆಲ್ ಹೆಲ್ತ್ ಏನಿರುತ್ತೆ ಆರೋಗ್ಯದಲ್ಲಿ ಕಡಿಮೆ ಆಗಿರುತ್ತೆ.
0: ಈಗ ಲಕ್ಷಣಗಳ ಬಗ್ಗೆ ಹೇಳ್ತಾ ಇದ್ರು ನೀವು, ಲಕ್ಷಣಗಳು ಗೋಚರಿಸುವ ಮುಂಚೆನೆ ಇದು ಸಾಕಷ್ಟು ಗ್ರೋತ್ ಆಗಿರ್ತದೆ, ಬೆಳೆದಿರ್ತದೆ ಅಂತ ಹೇಳಿದ್ರು ಮೇಡಮ್. ಈಗ ಒಬ್ಬ ಸಾಮಾನ್ಯ ಮಹಿಳೆ, ಅವ್ರಿಗೇನು ತ್ರಾಸಿಲ್ಲ, ಅವ್ರು ಯಾಕೆ ನಿಮ್ಮ ಹತ್ರ ಬಂದು ಸ್ಕ್ರೀನಿಂಗ್ ಮಾಡಿಸ್ಕೋಬೇಕು, ಯಾಕಂದ್ರೆ ಎದಕ್ಕಂತ ಬರಬೇಕು ಅವರು, ಲಕ್ಷಣಗಳೇ ಏನೂ ಇಲ್ಲ ಅವರಿಗೆ, ಅವ್ರು ಯಾಕೆ ಬಂದು ಡಯಾಗ್ನೋಸ್ ಮಾಡ್ಕೋಬೇಕು?
1: ಇದು ನಾವು ಅದೇ ಹೇಳ್ತಾ ಇದ್ದೀವಲ್ಲ ಮೇಡಮ್ ಹೇಳಿದ್ರಲ್ಲ, ಮುಂಚೆ ಎಲ್ಲ 50-60 ವರ್ಷಕ್ಕೆ ಗರ್ಭಕಂಠದ ಕ್ಯಾನ್ಸರ್ ಬರ್ತಾ ಇತ್ತು. ಇವಾಗೆಲ್ಲ 30ನೇ ವರ್ಷಕ್ಕೆ ಸ್ಟಾರ್ಟ್ ಆಗಿದೆ. ಪ್ರತಿಯೊಬ್ಬರ ಆಯ್ತು, ಎಲ್ಲ ದೇಶ ನಮ್ಮ ದೇಶದ ಮಹಿಳೆಯರಿಗೆ ನೋಡಿದ್ರೆ 30 ವರ್ಷಕ್ಕೆಲ್ಲ 2-3 ಮಂದಿ ಮಕ್ಕಳಾಗಿರ್ತವೆ. ಅಂತ ಹೆಣ್ಮಗಳಿಗೆ ಕ್ಯಾನ್ಸರ್ ಬಂತು ಅಂದ್ರೆ 2-3 ಮಂದಿ ಹುಡುಗರಿಗೆ ಅವರು ಅನಾಥ ಮಾಡಿ ಹೋಗ್ಬೇಕಾಗ್ತದೆ. ಆಮೇಲೆ ಈಗ ಟ್ಯೂಬರ್ಕ್ಯುಲೋಸಿಸ್ನ ನಾವು ಯಾಕೆ ಪ್ರಿವೆಂಟ್ ಮಾಡಿದ್ವಿ, ಅದು ಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂದ್ರೆ ದುಡಿಯೋ ವಯಸ್ಸಿನ ಜನಸಾಮಾನ್ಯರಿಗೆ ಬರುತ್ತೆ ಅದು. ಈಗ 30 ವರ್ಷದ ಹೆಣ್ಮಕ್ಳಿಗೆ ರೋಗ ಬಂತಂದ್ರೆ ಮನೇನ ಯಾರು ನೋಡ್ಕೊಳ್ಳೋದು, ದುಡಿಯೋದು ಯಾರು? ಇಟ್ಸ್ ಅ ಬಿಗ್ ಎಕನಾಮಿಕ್ ಬರ್ಡನ್ ಟು ದ ಕಂಟ್ರಿ, ಟು ದ ಫ್ಯಾಮಿಲಿ ಅಂಡ್ ಟು ದ ಕಂಟ್ರಿ. ಪೂರ ಕುಟುಂಬಕ್ಕೆ ದೊಡ್ಡ ಪರಿಣಾಮ ಬೀರುತ್ತೆ, ಹೀಗೆ ಬಿಟ್ಟರೆ ಇಡೀ ದೇಶದ ಮೇಲೆ ಪರಿಣಾಮ ಬೀರುತ್ತೆ. ನಾವು ಅದಕ್ಕೆ ಲೆಪ್ರಸಿ, ಟ್ಯೂಬರ್ಕ್ಯುಲೋಸಿಸ್ ಅವೆಲ್ಲ ಪ್ರೊಡಕ್ಟಿವ್ ಏಜ್ ಗ್ರೂಪ್ಗೆ ಎಫೆಕ್ಟ್ ಮಾಡಬಾರ್ದು. ಈ 60 ವರ್ಷದ ಮೇಲಿನ ಏನು ಕ್ಯಾನ್ಸರ್ ಇರ್ತಾವಲ್ಲ, ಜೆನೆಟಿಕ್ ಚೇಂಜಸ್, ಅವೆಲ್ಲ ಆಗೋದನ್ನು ನಾವು ಪ್ರಿವೆಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ದೇರ್ ಆರ್ ನೋ ವ್ಯಾಕ್ಸಿನ್ಸ್ ಫಾರ್ ದೆಮ್. ಇದು 30 ವರ್ಷದ ಹೆಣ್ಮಕ್ಳಿಗೆ. ಆಮೇಲೆ ದಿಸ್ ಇಸ್ ಪ್ರಿವೆಂಟೇಬಲ್ ಕ್ಯಾನ್ಸರ್, ಅದೇ ಹೇಳಿದ್ವಲ್ಲ, ಪಾಪ್ಸ್ಮಿಯರ್ ಮಾಡೋದ್ರಿಂದ 10 ವರ್ಷ ಮುಂಚೆನೆ ಬೇಗ ಕಂಡುಹಿಡಿಬೋದು. ಅವಾಗಿನ ಟ್ರೀಟ್ಮೆಂಟ್ ಕೊಟ್ಬಿಟ್ರೆ ಇಟ್ಸ್ 100% ಕ್ಯೂರೇಬಲ್. ಕೋನೈಜೇಷನ್ ಅಥವಾ ಹಿಸ್ಟೆಕ್ಟಮಿ ಅಂತೀವಲ್ಲ, ಅದನ್ನ ನೀವು ಗರ್ಭಕೋಶನ ಕಂಠನ ತೆಗೆದ್ಬಿಟ್ರೆ ಅಥವಾ ಗರ್ಭಕೋಶನೇ ತೆಗೆದ್ಬಿಟ್ರೆ ಇಟ್ ಶೀಸ್ 100% ಕ್ಯೂರ್. ಅವ್ರಿಗೆ ಕಂಪ್ಲೀಟ್ ಕ್ಯೂರ್ ಅನ್ನೋದು ಇದೆ, ಅವರು ರೋಗದಿಂದ ಮುಕ್ತರಾಗ್ತಾರೆ.
0: ಅಂದ್ರೆ ಈಗ ಪ್ರಾಥಮಿಕ ಲಕ್ಷಣಗಳು ಅಂತ ಏನಿಲ್ಲ, ಈಗ ನಮ್ಮ ಮಹಿಳೆಯರು ಈ ಒಂದು ಲಕ್ಷಣ ಗೋಚರಿಸಿದ್ರೆ ನಾನು ಹೋಗಿ ಇದ್ರ ಟೆಸ್ಟ್ ಮಾಡಿಸ್ಬೇಕು. ಈಗ ಸುಮ್ಸುಮ್ನೆ ಯಾರು ಈ ಟೆಸ್ಟ್ ಅನ್ನ ಮಾಡಿಸೋದಿಲ್ಲ, ಈ ಟೆಸ್ಟ್ ಅನ್ನ ಯಾವಾಗ ಮಾಡಿಸ್ಬೇಕು ಮೇಡಮ್?
2: ಇದು ನಾವು ಯಾಕೆ ಇಷ್ಟು ವರಿ ಆಗಿದ್ದೇವೆ ಇದ್ರ ಬಗ್ಗೆ ಅಂದ್ರೆ, ಪ್ರತಿ ದಿವಸ 200 ಜನ ಸಾಯ್ತಾ ಇದ್ದಾರೆ ಇಂಡಿಯಾದಲ್ಲಿ. ಸ್ಯಾಡ್ ಥಿಂಗ್ ಅಂದ್ರೆ ಒಂದೇ ಒಂದು ಯಾವುದು ಸಿಂಪ್ಟಮ್ಸೇ ಇರಲ್ಲ, ಸಿಂಪ್ಟಮ್ಸ್ ಬಂದಾಗ ಅಡ್ವಾನ್ಸ್ ಇರ್ತದೆ ಅದು. ಸೊ ಅದಕ್ಕೆ ನಮ್ಮ ದೇಶದಲ್ಲಿ ಇದು ಎಲ್ಲ ಪ್ರೋಗ್ರಾಮ್ಸ್ ಇಲ್ಲ. ಹೊರದೇಶದಲ್ಲಿ ಹೆಂಗ್ ನೀವು LIC ತುಂಬ್ತೀರಿ ಪ್ರತಿ ವರ್ಷ, ಆ ಥರ ವರ್ಷ ಟೆಸ್ಟ್ ಮಾಡಿಸ್ಕೋಬೇಕಂತೇಳಿ ಮೆಸೇಜ್ ಬರ್ತದೆ. ನಮ್ಮ ದೇಶದಲ್ಲೂ ಆ ಥರ ಮಾಡಬೇಕು ಅಂತ ನಮ್ಮ ಕಳಕಳಿ. ಯಾಕಂದರೆ ಜನರಿಗೆ ಅವೇರ್ನೆಸ್ ಇಲ್ಲ, ನಾಲೆಜ್ ಇಲ್ಲ, ಅದಕ್ಕೆ ಅವ್ರು ತೋರಿಸ್ಕೊಳಂಗಿಲ್ಲ. ಹೆಲ್ತ್ ಚೆಕಪ್ ಅಂತಂದಿರ್ತದೆ. ಯಾಕಂದರೆ ಈಗ ಗರ್ಭಕೋಶದ ಬಾಯಿಗೆ ಕ್ಯಾನ್ಸರ್ ಆದ್ರೆ ಜನ ಹೇಳಂಗೇ ಇಲ್ಲ. ಮೊದಲು ಮನೆಯಲ್ಲಿ ವಯಸ್ಸಾದವರಂತೂ ಹೇಳಂಗೇ ಇಲ್ಲ, ಇವರು ಏನಿಲ್ಲ ಬಿಡು ಹಿಂಗೆ ಬ್ಲೀಡಿಂಗ್ ಆಗ್ತದೆ ಅಂತೇಳಿ. ರಿಪ್ರೊಡಕ್ಟಿವ್ ಏಜ್ ಜನ ಏನ್ ಮಾಡ್ತಾರೆ, ಹಂಗೆ

0: ಕೂತ್ಕೊಂಡು ಬಿಡ್ತಾರೆ. ಅವರು ಸಿಂಪ್ಟಮ್ಸ್ ಆದ್ರೆ ಸಹಿತ ಲೇಟ್ ಸ್ಟೇಜ್ನಲ್ಲಿ ಬರ್ತಾರೆ. ಸೊ ನಮಗೆ ಮ್ಯಾಕ್ಸಿಮಮ್ ಕಾಂಟ್ಯಾಕ್ಟ್ ಆಗೋದು ಹಾಸ್ಪಿಟಲ್ನಲ್ಲಿ ಬಂದು ಅಂದರೆ ಜಾಸ್ತಿ ಇಷ್ಟು ದೊಡ್ಡದು ಲೀಷನ್ 2 ಸೆಂಟಿಮೀಟರ್ಕ್ಕಿಂತ ಹೆಚ್ಚಿಗೆ ಲೀಷನ್ ಆದಾಗ ಅಷ್ಟೇ ಅವ್ರಿಗೆ ಸಿಂಪ್ಟಮ್ಸ್ ಇರ್ತದೆ, ಅಷ್ಟೊತ್ತನ ಏನೂ ಸಿಂಪ್ಟಮ್ಸ್ ಇರಲ್ಲ. ಸೊ ನಮಗೆ ಅದಕ್ಕೆ ಏನದೆ ಪ್ರೈಮರಿ ಪ್ರಿವೆನ್ಷನ್ ಅಂತೀವಿ. ಅಂದರೆ ಮಗಳು ಯಾವಾಗ ದೊಡ್ಡಕ್ಕೆ ಆಗ್ತಾಳೆ ಆ ಟೈಮ್ನಲ್ಲೇ ನಾವು ಆಕೆಗೆ ವ್ಯಾಕ್ಸಿನ್ ಕೊಡಬೇಕು. ಹೆಂಗೆ ನಮಗೆ ಬೇರೆ ಬೇರೆ ವ್ಯಾಕ್ಸಿನ್ಸ್ ಇದಾವೆಲ್ಲ ಚೈಲ್ಡ್ಹುಡ್ನಲ್ಲಿ, ಆ ಥರ 9-14 ವರ್ಷದ ಹುಡುಗಿಯರಿಗೆ ಗೌರ್ಮೆಂಟ್ ಆಫ್ ಇಂಡಿಯಾನೇ ಅನೌನ್ಸ್ ಮಾಡಿದೆ ಬಜೆಟ್ನಲ್ಲಿ 9-14 ಇಯರ್ಸ್ ನಾವು ಕೊಡ್ತಾ ಇದ್ದೀವಿ ಅಂತ. ಇನ್ನು ಇಲ್ಲಿ ಪ್ರೋಗ್ರಾಮ್ನಲ್ಲಿ ಬಂದಿಲ್ಲ, ಬಟ್ ನಾವೆಲ್ಲ ಇದು ಇನ್ನು ಕೊಟ್ಟು ಪ್ರಿವೆಂಟ್ ಮಾಡ್ಕೋಬೇಕು. ಒಂದು ಹುಡುಗಿ ದೊಡ್ಡಕ್ಕೆ ಆದ ಕೂಡಲೇ ಎಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ, ಅದಕ್ಕೆ ದುಡ್ಡು ಹಾಕೋ ಬದಲು ಇದಕ್ಕೆ ದುಡ್ಡು ಹಾಕ್ಬೇಕಂತ ನಮ್ಮ ಕಳಕಳಿ ಅಷ್ಟೇ. ಮತ್ತು 14-26 ವರೆಗೂ ಅವರು ಮದುವೆ ಆದಮೇಲೆ ಸಹಿತ ಅವರು ವ್ಯಾಕ್ಸಿನ್ ತೊಗೋಬೋದು. ಬಿಫೋರ್ ಮಕ್ಕಳು ಪ್ರೊಡಕ್ಟ್ ಮಾಡಕ್ಕೆ ಸ್ಟಾರ್ಟ್ ಆಗಿ ಮಗಳಿಗಿಂತ ಮೊದಲೇ ಪ್ರಿವೆನ್ಷನ್ ತೊಗೋಬೇಕು. ಒಂದು ವೇಳೆ ಅವರು ಮಕ್ಕಳಾಯಿತು ಕಾಂಟ್ಯಾಕ್ಟ್ ಮಾಡಿದ್ರು HPV ಅಂದರೆ ಸ್ಕ್ರೀನ್ ಮಾಡಿ ಅಂದರೆ ಪ್ಯಾಪ್ಸ್ಮಿಯರ್ ಆ ಥರ ಮಾಡಿ ಅದನ್ನು ನೆಗೆಟಿವ್ ಇತ್ತಂದರೆ ವ್ಯಾಕ್ಸಿನ್ ತೊಗೋಬೋದು. ಅದರಿಂದ ನಾವೆಲ್ಲ ಪ್ರಿವೆಂಟ್ ಮಾಡ್ಬೋದು. ಯಾಕಂದರೆ ಇದು 2nd most common ಕ್ಯಾನ್ಸರ್ ಇಂಡಿಯಾದಲ್ಲಿ. 1st cancer ಬ್ರೆಸ್ಟ್ ಕ್ಯಾನ್ಸರ್. ಮತ್ತು ಪ್ರತಿ ವರ್ಷ 1,23,000 ಜನ ಹೊಸ ಕೇಸಸ್ ಬರ್ತಾ ಇದ್ದಾವೆ. ಅದಕ್ಕೆ ನಾವು ಎಲ್ಲ ವರಿ ಆಗ್ತಾ ಇರೋದು, ಇಷ್ಟೊಂದು ಪ್ರೋಗ್ರಾಮ್ ಮಾಡ್ತಾ ಇರೋದು ಅದ್ರ ಸಲುವಾಗಿ. ಅದಕ್ಕೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತೀವಿ. ಪ್ರೈಮರಿಯಲ್ಲಿ ನೀವು ಎಲ್ಲ ಹುಡುಗಿಯರಿಗೆ ಆ್ಯನಲ್ ವಾಟ್ ಎಷ್ಟಕ್ಕೊಂದು ಪ್ರಿವೆನ್ಷನ್ ಮಾಡ್ಬೋದು. ಒಂದು ವೇಳೆ ಕಾಂಟ್ಯಾಕ್ಟ್ ಆದರೂ ಕಂಡುಹಿಡಿದ್ರು, ಅಬ್ನಾರ್ಮಲ್ ಸೆಲ್ಸ್ ಕಂಡುಹಿಡಿದ್ರು 10 ವರ್ಷ ಇದೆ ನಮಗೆ. ಸೊ ದೇವರು ಇಷ್ಟೊಂದು ಅಪರ್ಚುನಿಟಿ ಕೊಟ್ಟಾಗ ನಾವು ಇದನ್ನು ಉಪಯೋಗಿಸ್ಕೊಂಡು ಕ್ಯಾನ್ಸರ್ ಜಾಗೃತರಾಗಬೇಕು ಅಂತವೇನಂತೆ. ಯಾಕೆ ಒಂದ್ಸಲ ಸಿಂಪ್ಟಮ್ಸ್ ಬಂದ್ಮೇಲೆ ಲೇಟ್ ಸ್ಟೇಜ್ ಅದು.
1: ಸರಿ ಮೇಡಮ್, ಈಗ ನೀವು ಮಾತಾಡ್ತಾ ಹೇಳಿದ್ರಿ ಸಾಕಷ್ಟು ಜನ ನಮ್ಮ ದೇಶದಲ್ಲಿ ಇದರಿಂದ ಸಾಯ್ತಾ ಇದ್ದಾರೆ ಅಂತೇಳಿ, ಇದು ಆಗ್ಲಕ್ಕೆ ಮುಖ್ಯ ಕಾರಣ ಏನು ಮೇಡಮ್?
2: HPV ವೈರಸ್ ಅಂತ ಇದೆ, ಹ್ಯೂಮನ್ ಪೆಪಿಲೋಮಾ ವೈರಸ್. ಇದು ಒಂದು ವೈರಸ್, ಇದು ಚರ್ಮದ ಕಾಂಟ್ಯಾಕ್ಟ್ ಸ್ಕಿನ್ನಿಂದ ಸ್ಕಿನ್ಗೆ ಹರಡುವಂತ ವೈರಸ್. ಇದರಲ್ಲಿ ಟೈಪ್ಸ್ ಇರ್ತವೆ, 0 types ಅಂತ ಅಂತೀವಿ. ಅದರಲ್ಲಿ ದೇಹದಲ್ಲಿ ಸ್ವಲ್ಪ ಚೇಂಜಸ್ ಇದ್ದರೆ ಡಿಫ್ರೆಂಟ್ ನೇಮ್ಸ್ ಕೊಡ್ತಿರ್ತಾರೆ. more than 100 ಅಂದರೆ 100ಕ್ಕಿಂತ ಹೆಚ್ಚು 0 types ಇದ್ದಾವೆ. ಅದರಲ್ಲಿ ಒಂದು HPV 0 types 6 ಮತ್ತು 11 ಇರೋದ್ರಿಂದ ಜೆನೈಟಲ್ ವಾರ್ಡ್ಸ್ ಅಂತೀವಿ. ವಾರ್ಡ್ಸ್ ಅಂದರೆ ವಾಳ ಅಂತೀವಲ್ಲ ನಾವು ನಮ್ಮ ಆಡು ಭಾಷೆದಲ್ಲಿ, ಕಪ್ಪಗೆ ಅದು ರಫ್ ಸರ್ಫೇಸ್ ಇರುತ್ತೆ, ಹಾರ್ಡ್ ಸರ್ಫೇಸ್, ಅದು ವಾಳ ಆಗೋದು. ಸ್ಕಿನ್ ಮೇಲೂ ಆಗ್ಬೋದು, ಮತ್ತು ಜೆನೈಟಲ್ ಏರಿಯಾ ಪ್ರೈವೇಟ್ ಪಾರ್ಟ್ಸ್ ಏನಂತೀವಿ, ಯೋನಿಯ ಸುತ್ತಲ ಅಥವಾ ಕೆಳಗಡೆ ಹೊಟ್ಟೆಯಲ್ಲಿ, ತೊಡೆ ಮೇಲೆ, ಮೋಷನ್ ಮಾಡೋ ಜಾಗದಲ್ಲಿ, ಅಲ್ಲೆಲ್ಲ ವಾರ್ಡ್ಸನ್ನು ಆಗ್ಬೋದು. ಅದೇ 0 types 16, 18, 31, 33 ಇದೇ ಥರ ಒಂದು 20 serotypes ಇದ್ದಾವೆ. ಅದು ಕ್ಯಾನ್ಸರ್ ಮಾಡೋ ಲಕ್ಷಣ ಜಾಸ್ತಿ ಇರುತ್ತೆ. ವಾರ್ಟ್ ಅಂದರೆ ನೀವು ಅದು ಲೈಕ್ ಬಿನೈನ್ ಕ್ಯಾನ್ಸರ್, ಅದು ಡೇಂಜರ್ ಇಲ್ಲ ಅದು ಕ್ಯಾನ್ಸರ್. ಇನ್ನು ಆಂಕೋಜೆನಿಕ್ 0 types ಅಂದರೆ ಅದರಿಂದ ಕ್ಯಾನ್ಸರ್ ಆಗುತ್ತೆ ಮುಂದೆ ಓವರ್ ಪಿರಿಯಡ್ ಆಫ್ 10 years, 12 years ಆ ಥರ ಅದು ಕ್ಯಾನ್ಸರ್ಗೆ ಬದಲಾಯಿಸ್ಕೊಳ್ಳುತ್ತೆ. ಆ ಥರ 18-20 serotypes ಇದ್ದಾವೆ.
1: ಮೇಡಮ್, ಈಗ ಇದು ಸಾಕಷ್ಟು ಏನು ಏಜ್ ಗ್ರೂಪ್ ವೈಸು ಮತ್ತು ಏನು ಸಣ್ಣ ಹಿಂದೂ ಈಗಿನ ವಯಸ್ಸಾದವ್ರ ತನಕ ಇದು ಕಾಡುತ್ತೆ ಅಂತ ಹೇಳಿದ್ರಿ, ಯಾವ ಏಜ್ ಗ್ರೂಪ್ನವ್ರಿಗೆ ಜಾಸ್ತಿ ಇದರಿಂದ ತೊಂದರೆ ಆಗುತ್ತೆ ಮೇಡಮ್?
2: ಇದು ಸೆಕ್ಷುವಲಿ ಆಕ್ಟಿವ್ ವುಮನ್ ಅಂತೀವಿ, ವುಮನ್ ಮ್ಯಾನ್ ಎರಡು. ಅಂದ್ರೆ ದೈಹಿಕ ಸಂಪರ್ಕ ಯಾವಾಗ ಸ್ಟಾರ್ಟ್ ಮಾಡ್ತಾರಲ್ಲ ಅವಾಗಿಂದ ಜಾಸ್ತಿ. ದೇ ಆರ್ ಮೋರ್ ಪ್ರೋನ್ ಫಾರ್ ಇನ್ಫೆಕ್ಷನ್. ಅವ್ರಿಗೆ ಈ ರೋಗ ಲಕ್ಷಣ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ. ಫಸ್ಟ್ ಇನ್ಫೆಕ್ಷನ್ ಆಗುತ್ತೆ, ಮತ್ತೆ ಅದೇ ಓವರ್ ಅ ಪೀರಿಯಡ್ ಆಫ್ ಟೈಮ್ 5 ವರ್ಷ, 10 ವರ್ಷ, 15 ವರ್ಷ ಆದ್ಮೇಲೆ ಅದು ಕ್ಯಾನ್ಸರ್ ಆಗಿ ಬದಲಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಇದರಲ್ಲಿ ಜಾಸ್ತಿ ಯಾರಿಗೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತಂದ್ರೆ more than 1 sexual partner, ಒಬ್ಬರಿಗಿಂತ ಜಾಸ್ತಿ ಜನದ ಜೊತೆ ನಿಮಗೆ ದೈಹಿಕ ಸಂಪರ್ಕ ಇದ್ದರೆ, ಆಮೇಲೆ ಯಾರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತಲ್ಲ ಅವ್ರಿಗೆ ಇನ್ಫೆಕ್ಷನ್ ಆಗೋ ಈ ರೋಗದ ಸೋಂಕಾಗೋ ಜಾಸ್ತಿ ಪ್ರಮಾಣ ಇರುತ್ತೆ, ಮತ್ತೆ ಅದಕ್ಕೆ ನಿರೋಧಕ ಶಕ್ತಿ ಕಡಿಮೆ ಇರೋದ್ರಿಂದ ಕ್ಯಾನ್ಸರ್ ಆಗೋ ಲಕ್ಷಣನೂ ಜಾಸ್ತಿ ಇರುತ್ತೆ. ಮತ್ತೆ ಯಾರು ತಂಬಾಕು ಸೇವನೆ ಮಾಡ್ತಾರೆ, ತಂಬಾಕು ಟೊಬ್ಯಾಕೋ ಇನ್ ಎನಿ ಫಾರ್ಮ್, ನೀ ತಿಂತೀಯ ಅಥವಾ ಸೇತೀಯ, ಯಾವುದೇ ಫಾರ್ಮಲ್ಲಿ ನೀವು ಟೊಬ್ಯಾಕೋನ ಕನ್ಸ್ಯೂಮ್ ಮಾಡಿದರೆ ಸಿವಿಲ್ ಡಿವಿಷನ್ ಅನ್ನೋದು ಎಫೆಕ್ಟ್ ಆಗುತ್ತೆ, ಅದರಿಂದ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ. ಮತ್ತು HPV ವ್ಯಾಕ್ಸಿನ್ ಇರೋ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿದರೆ ಜಾಸ್ತಿ ಆಗುತ್ತೆ. ಮತ್ತು ಫ್ಯಾಮಿಲಿ ಹಿಸ್ಟ್ರಿ ಆಫ್ ಕ್ಯಾನ್ಸರ್ ಇದ್ರೂ ಇವ್ರಿಗೆ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ.
1: ಅನುವಂಶೀಯತೆ ಕೂಡ ಹೊಂದೈತಿ,
2: ಹಾಂ ಸಮ್ ಪಾರ್ಟ್, ಬಟ್ ಮೇನ್ಲಿ ಇನ್ಫೆಕ್ಷನ್, 90% ಇನ್ಫೆಕ್ಷನ್ ಇಂದ ಕ್ಯಾನ್ಸರ್ ಆಗೋ ಚಾನ್ಸಸ್ ಇದು. ಹಂಗಾಗಿ ದಿಸ್ ಇಸ್ ಪ್ರಿವೆಂಟೇಬಲ್. ಬೇರೆ ಎಷ್ಟೋ ಕ್ಯಾನ್ಸರ್ಸ್ ಇದ್ದಾವೆ, ಅವ್ರಿಗೆ ಯಾವುದು ಕ್ಯಾನ್ಸರ್ಗೂ ನೀವು ವ್ಯಾಕ್ಸಿನ್ ಅಂತ ಕೇಳಿರ್ಲಿಕ್ಕಿಲ್ಲ, ಬಟ್ ಇದು ಕ್ಯಾನ್ಸರ್ ವ್ಯಾಕ್ಸಿನ್, ಸೊ ಇಟ್ ಇಸ್ ಪ್ರಿವೆಂಟೇಬಲ್, ಸೊ ವಿ ಆರ್ ವರೀಡ್. ಅಂದ್ರೆ ಲೈಕ್ ಪ್ರಿವೆಂಟ್ ಆಗೋದಕ್ಕೆ

0: ಹಾಕಿ ನಾವು ತಡೆಗಟ್ಟಬಾರ್ದು. ನಮ್ಮ ಕೈಲೇ ಇದ್ದಂಗೆ, ಈಗ ನಮ್ಮ ಕೈಲೇ ಇದ್ದಾಗ ನಾವು ಅದನ್ನು ಮಾಡಬೇಕು ಕೆಲಸ ಆ ಥರ. ನಮ್ಮ ಕೈಲಿ ಇದ್ದಾಗ ಹಾ ಬಿಟ್ಬಿಡ್ಬೇಕು, ನಮ್ಮ ಕೈಲಿ ಇಲ್ಲಪ್ಪ ಅಂತ
1: ಇದು ಮಾಡ್ಕೋಬೇಕು, ಅದರಿಂದ ಜಾಗೃತರಾಗಿ ಚಿಕಿತ್ಸೆ ಪಡ್ಕೋಬೇಕು.
0: ಇದು ಗರ್ಭಕಂಠದ ಕ್ಯಾನ್ಸರ್ ಅಷ್ಟೇ ಅಲ್ವಾ, ವಜೈನಾ, ವಲ್ವಾ, ಏನಸ್, ಹೆಣ್ಮಕ್ಳಲ್ಲಿನೂ ಗರ್ಭಕಂಠದ ಕ್ಯಾನ್ಸರ್ ಜೊತೆ ವಜೈನಾ, ವಲ್ವಾ, ಅದೇನು ಮೂತ್ರದ ಜಾಗ ಏನು ಸುತ್ತಲೂ ಏನಿರುತ್ತಲ್ಲ ಅದ್ರ ಕ್ಯಾನ್ಸರ್ನು ಮಾಡುತ್ತೆ. ಅಂದ್ರೆ ಚರ್ಮದಿಂದ ಚರ್ಮಕ್ಕೆ ಹರಡುವಂತ ಸೋಂಕು ಇದು, ಸ್ಕಿನ್ ವೈರಸ್ ಅಂತಾರೆ ಇದಕ್ಕೆ, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ಗೆ ಸಂಪರ್ಕದಿಂದ ಹೋಗೋದು. ಹಂಗಾಗಿ ಲೈಕ್ ಎಲ್ಲೆಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಬರುತ್ತೆ ಅಲ್ಲಿ ಇನ್ಫೆಕ್ಷನ್ ಮಾಡುತ್ತೆ, ಇನ್ಫೆಕ್ಷನ್ ಮುಂದಿನ ದಿನಗಳಲ್ಲಿ ಕ್ಯಾನ್ಸರ್ ಆಗಿ ಸಂಭವಿಸುತ್ತೆ.
1: ಇದು ಮೇಡಮ್ ಈ ಸದ್ದ ಈ ಇಂಥ ಈ ರೋಗಗಳು ಇರೋರು ನಮ್ಮ ದೇಶದ ಇವ್ರ ಪ್ರಮಾಣ ಹೆಂಗೈತಿ?
2: ಸಿ ಎ ಸರ್ವಿಕ್ಸ್ ಹೆಂಗೆ ಸ್ಪ್ರೆಡ್ ಆಗ್ತಾ ಇದೆ ಅಂದರೆ, ಪ್ರತಿ ವರ್ಷ ಪ್ರತಿ ದಿವಸ 200 ವುಮೆನ್ ಸಾಯ್ತಾ ಇದ್ದಾರೆ ಇಂಡಿಯಾದಲ್ಲಿ, ಮತ್ತು ವರ್ಷದಲ್ಲಿ 123,000 ಕೇಸಸ್ ಹೆಚ್ಚಿಗೆ ಆಗ್ತಾ ಇದ್ದಾವೆ. ಸೊ ಇದು ಇನ್ಸಿಡೆನ್ಸ್ ಇಟ್ಟುಕೊಂಡು ನಾವು ಪ್ರಿವೆಂಟ್ ಯಾಕೆ ಮಾಡಬಾರ್ದು, ಎಲ್ಲ ಹುಡುಗಿಯರಿಗೆ ಎಸ್ಪೆಷಲಿ ಅಡಲಸೆಂಟ್ ಇರ್ತಾರಲ್ಲ 9 ವರ್ಷದಿಂದ 14 ವರ್ಷದವರಿಗೆ ಪ್ರಿವೆನ್ಷನ್ ವ್ಯಾಕ್ಸಿನ್ ಕೊಟ್ಟು ಪ್ರಿವೆಂಟ್ ಮಾಡಬೇಕು. ಮತ್ತು ಸ್ವಲ್ಪ ಏಜ್ ಅವೇರ್ನೆಸ್ ಇರೋಂಗಿಲ್ಲ ಸ್ವಲ್ಪ ಜನಕ್ಕೆ, ಸ್ವಲ್ಪ ಲೇಟ್ ಆದಮೇಲೆ ಅವರಿಗೆ ವ್ಯಾಕ್ಸಿನ್ ತೊಗೋಬೇಕಂಥೇಳಿ ಹುಡುಗಿಯರು ಬಂದಿದ್ರಲ್ಲ ಆ ಥರ ಬಂದವರು ಅವೇರ್ನೆಸ್ ಬಂದಾಗ ಅವರಿಗೆ ಪಾಲಿವೈಲೆಂಟ್ ಅಂತಾರೆ, ಗಾರ್ಡಿಸಿಲ್ 9 ಅಂತಿದೆ, ಅಂದ್ರೆ ಇಟ್ ಕವರ್ಸ್ ಆಲ್ಮೋಸ್ಟ್ ಸೋ ಮೆನಿ ವೈರಸ್ ಸೀರೋಟೈಪ್, ಅದನ್ನ ಕೊಡ್ತೀವಿ. ಮತ್ತೆ ಅವರಿಗೆ ಕಾಸ್ಟ್ ಹೆಚ್ಚಿಗೆ ಆಗ್ತದೆ ಅಂದ್ರೆ ಅದು ಮತ್ತೊಂದು ಗಾರ್ಡಿಸಿಲ್ ಫೋರ್ ಅಂತಿದೆ, ಅದನ್ನು ಕೊಡ್ತೀವಿ. ಅದನ್ನೆಲ್ಲ ಕೊಟ್ಟು ಪ್ರಿವೆನ್ಷನ್ ಮಾಡ್ತೀವಿ. 123,000 ಪ್ರತಿ ವರ್ಷ ಹೊಸ ಕೇಸಸ್ ಬರ್ತಾ ಇದಾವೆ, ನಾವು ಪ್ರಿವೆಂಟ್ ಮಾಡ್ಬೋದು ವ್ಯಾಕ್ಸಿನ್ ಕೊಟ್ಟು. ಅದು ಇಟ್ ಕವರ್ಸ್ ಎಲ್ಲ ಕ್ಯಾನ್ಸರು, ಗಂಡ್ಮಕ್ಕಳಲ್ಲಿ ಹೆಣ್ಮಕ್ಕಳಲ್ಲಿ ಎಲ್ಲ ಕ್ಯಾನ್ಸರು, HPV ಬರೋ ಕ್ಯಾನ್ಸರ್ ಎಲ್ಲ ತಡೆಗಟ್ಟುತ್ತದೆ. ಇನ್ನೊಂದು ಗಾರ್ಡಿಸಿಲ್ 4 ಅಂತಿದೆ, ಅದನ್ನು ನಾವು ಅಡಲಸೆಂಟ್ ಗರ್ಲ್ಸ್ ಇವರದಾರಲ್ಲ ಮೋರ್ ದೆನ್ 25 ಇಯರ್ಸ್ ಅವರಿಗೆ ಕೊಡ್ತೀವಿ. 4 ಸೀರೋ ಟೈಪ್ ಕವರ್ ಮಾಡ್ತದೆ ಅದು. ಮೋಸ್ಟ್ ಕಾಮನ್ ಸಿ ಎ ಸರ್ವಿಕ್ಸ್ ಇರ್ತದೆ, ಅದರಲ್ಲಿ ವಾಟು ಸಿ ಎ ಸರ್ವಿಕ್ಸ್ ಎರಡೂ ಕವರ್ ಆಗ್ತದೆ ಅಂತ ಹೇಳಿ ಅದು ಕೊಡ್ತೀವಿ. ಮತ್ತೆ ಸೆಕೆಂಡ್ರಿ ಪ್ರಿವೆನ್ಷನ್ ಅಂದ್ರೆ ಅರ್ಲಿ ಡಯಾಗ್ನೋಸಿಸ್ ವಿತ್ ಪ್ಯಾಪ್ ಸ್ಮಿಯರ್, ಕಾಲ್ಪೋಸ್ಕೋಪಿ. ಕಾಲ್ಪೋಸ್ಕೋಪಿ ಅಂತೇಳಿ ಒಂದು ದುರ್ಬೀನ್ ಇದೆ, ಅದನ್ನ ನಾವು ಯೂಸ್ ಮಾಡಿಕೊಂಡು ಕ್ಯಾನ್ಸರ್ ಅನ್ನ ಕಂಡುಹಿಡಿಬಹುದು, ಅದು ಬರಲಾರ್ಕಿಂತ ಮೊದಲೇ. ಸೊ ಒಂದ್ಸಲ ನಾವು ಕಂಡುಹಿಡಿದ್ವಿ ಅಂದ್ರೆ ಅದನ್ನ 10 ವರ್ಷ ತಗೋತದೆ ಅದು, ಇದಕ್ಕೆ ಕ್ಯಾನ್ಸರ್ ಫಾರ್ಮ್ ಆಗಕ್ಕೆ. ದುರ್ಭಾಗ್ಯ ಅಂದ್ರೆ ಕ್ಯಾನ್ಸರ್ ಬಂದಿದೆ ಅಂದ್ರೆ ಅದು ಲೇಟ್ ಸ್ಟೇಜ್ ನಲ್ಲಿ ಡಯಾಗ್ನೋಸ್ ಆಗ್ತದೆ. ಸೊ ಅದನ್ನ ಮೊದಲೇ ಕಂಡುಹಿಡಿಯಬೇಕಂದ್ರೆ ಪ್ಯಾಪ್ಸ್ಮಿಯರ್ ಇದೆ, ಸಿಂಪಲ್ ಟೆಸ್ಟ್ ಅದು, ಒಪಿಡಿನಲ್ಲೇ ಮಾಡ್ಬೋದು. ಕಾಲ್ಪೋಸ್ಕೋಪಿ ಅಂದರೆ ಸ್ವಲ್ಪ ಇನ್ಸ್ಟಿಟ್ಯೂಟ್ನಲ್ಲಿ ನಮ್ಮ ಹಾಸ್ಪಿಟಲ್ನಲ್ಲಿ ಮಾಡಬೇಕಾಗ್ತದೆ. ಅದನ್ನು ನಾವು 40 ಸಲ ದೊಡ್ಡದಾಗಿ ಕಂಡರೆ ಕ್ಯಾನ್ಸರ್ ಎಲ್ಲಿದೆ ಅಂಥೇಳಿ ನೋಡಿಕೊಂಡು ನಾವು ಬಯೋಪ್ಸಿ ತೊಗೋಬೋದು. ಆ ಥರ ನಾವು ಅರ್ಲಿ ಕಂಡುಹಿಡಿಬೋದು. ಕನ್ಸರ್ವೇಟಿವ್ ಟ್ರೀಟ್ಮೆಂಟು ಇದೆ, ನಾವು ಗರ್ಭಕೋಶನೇ ತೆಗೆಸ್ಬೇಕಂತೇನಿಲ್ಲ, ಅದಿಷ್ಟೇ ಪಾರ್ಟ್ ತೆಗಿಬೋದು, ಮತ್ತು ಅದರಲ್ಲಿ ಕಾಟ್ರೈಸೂ ಮಾಡ್ಬೋದು, ಅದೆಲ್ಲ ಅರ್ಲಿ ಪೀರಿಯಡ್ನಲ್ಲಿ. ಸೊ ಲೇಟ್ ಸ್ಟೇಜ್ ಆಯ್ತಂದ್ರೆ ಒಂದ್ಸಲ ಅದು ಲೇಟ್ ಸ್ಟೇಜ್ ಆಯ್ತಂದ್ರೆ ಬ್ಲಡ್ಗೆಲ್ಲ ಹರಡಿ ಬೇರೆ ಬೇರೆ ಪಾರ್ಟಿಗೆಲ್ಲ ಹೋಗ್ತದೆ, ಲಿಂಫ್ ನೋಡ್ಸ್ ಎಲ್ಲ ಆಗ್ತವೆ, ಆವಾಗ ಮತ್ತೆ ಗರ್ಭಕೋಶನೇ ತೆಗಿಬೇಕಾಗ್ತದೆ. ಸ್ಟೇಜ್ 1B ಆದ್ಮೇಲೆ ಬರೇ ರೇಡಿಯೋಥೆರಪಿ ಇದೆ. ಸೊ ರೇಡಿಯೋಥೆರಪಿ ಅವೆಲ್ಲ ತಗೊಳ್ಳೋದ್ರಿಂದ ಬಹಳಷ್ಟು ತೊಂದರೆ ಆಗ್ತದೆ. ಯಾವುದೇ ಕ್ಯಾನ್ಸರ್ ಆಗಲಿ ಎಷ್ಟೊಂದು ತೊಂದರೆ ಇದ್ದಾವೆ. ಸೊ ಕಾಸ್ಟ್ ಎಫೆಕ್ಟಿವ್ ಇದೆ, ದುಡ್ಡು ಹಾಕಬೇಕು, ನೀವು ಎಷ್ಟು ರೇಡಿಯೇಷನ್ ಎಕ್ಸ್ಪೋಸ್ ಆಗಬೇಕು, ಬಾಡಿ ಪಾರ್ಟ್ಸ್ ಬೇರೆದೆಲ್ಲ ಕೂದಲೆಲ್ಲ ಹೋಗ್ತವೆ, ಮತ್ತು ಎಲ್ಲ ಬ್ಲಡ್ ಎಲ್ಲ ಕಡಿಮೆ ಆಗ್ತದೆ. ಸೊ ನಮ್ದು ಕಳಕಡೆ ವಿನಂತಿ ಅಂದರೆ ವ್ಯಾಕ್ಸಿನ್ ತೊಗೊಂಡು ನೀವು ರೋಗ ಮುಕ್ತರಾಗ್ರಿ ಮೊದಲೇ, ನಿಮ್ಮ ಮಕ್ಕಳಿಗೂ ಕೊಡಿಸ್ರಿ, ಮಕ್ಕಳಿಗೆ ಕೊಡಿಸಿಲ್ಲ ಅಂದರೆ ಸ್ವಲ್ಪ ದೊಡ್ಡವರಾದ್ಮೇಲೆ ಅವರಿಗೂ ಕೊಡಿಸ್ರಿ. ಬೇರೆ ಬೇರೆ ಟೈಪ್ಸ್ ಇದಾವೆ, ಸರ್ವಿವ್ಯಾಕ್ ಅಂತ ಇದೆ ಮಕ್ಕಳಿಗೆ ಕೊಡ್ಸೋಕ್ಕೆ, ಅದು ಏನದ ಎರಡೇ ಇರ್ತವೆ, 69-18 ಅಂಥೇಳಿ, ಸೀರೋ ಟೈಪ್ 16-18 ಎರಡೇ ಇರ್ತವೆ. ಸೊ ಅದನ್ನು ನೀವು ಮಕ್ಕಳಿಗೆ ಕೊಡಿಸ್ರಿ, ಸಣ್ಣ ಮಕ್ಕಳಿಗೆ 9-14. ಸೊ 14-25 ತನಕ ನೀವು ಅವಾಗ ಕೊಡಿಸಿದ್ರು ಗಾರ್ಡಿಸಿಲ್ ಅಂತಿದೆ, ಮತ್ತು 25 ಆದ್ಮೇಲೂ ಗಾರ್ಡಿಸಿಲ್ 4 ಅಂತಿದೆ. ನಿಮಗೆ 100% ಮತ್ತು ಯಾವುದೂ ಕ್ಯಾನ್ಸರ್ ಆಗಬಾರ್ದು, ವಲ್ವಲ್ ಕ್ಯಾನ್ಸರ್, ದೆನ್ ವಜಾನಲ್ ಕ್ಯಾನ್ಸರ್, ರೆಕ್ಟಲ್ ಕ್ಯಾನ್ಸರ್, ಆ್ಯನಲ್ ಕ್ಯಾನ್ಸರ್, ವಾಟ್ ಆಗಬಾರ್ದು ಅಂತಂದರೆ ಆ್ಯನಲ್ ಕ್ಯಾನ್ಸರ್, ವಲ್ವಲ್ ಕ್ಯಾನ್ಸರ್ ಎಲ್ಲ 70 ಇಯರ್ಸ್ನಲ್ಲೂ ಆಗ್ತದೆ, ವಲ್ವಲ್ ಕ್ಯಾನ್ಸರ್ ಅಂಥೇಳಿ ಅದನ್ನು ಆಗಬಾರ್ದಂದರೆ ಗಾರ್ಡಿಸಿಲ್ 9 ಅಂತಿದೆ, ಅದನ್ನು ತಗೋಬಹುದು.
1: ಸರಿ ಮೇಡಮ್, ಈಗ ನೀವು ಮಾತಾಡ್ತಾ ಹೇಳಿದ್ರೆ ಮುಂಜಾಗ್ರತಾ ಕ್ರಮಗಳು ಏನೇನು ತಗೋಬೇಕು, ನಾವು ಇದರಿಂದ ಬಚಾವ್ ಆಗ್ಬೇಕು, ಇದರಿಂದ ಉಳ್ಕೋಬೇಕಂದ್ರೆ ಏನೇನು ಮಾಡ್ಬೇಕಂತೆಲ್ಲ ಹೇಳಿದ್ರಿ. ಈಗ ಈ ಕ್ಯಾನ್ಸರ್ ಆಗ್ಬಿಟ್ಟೈತಿ, ಇದಕ್ಕೆ ಚಿಕಿತ್ಸೆ ಅಂತ ಏನದವು? ಈಗ ಗರ್ಭಕೋಶ ತೆಗೆಯೋದೊಂದೇ ಚಿಕಿತ್ಸೆನಾ ಅಥವಾ ಬೇರೆ ಬೇರೆ ಚಿಕಿತ್ಸೆ ಅದಾವ ಅಂತ ಒಂದಿಷ್ಟು ಹೇಳಿದ್ರಿ. ಹಿಂಗೆ ಚಿಕಿತ್ಸೆ ತಗೊಂಡು ಗರ್ಭಕೋಶ ಉಳಿಸ್ಕೊಂಡವರು ಮಕ್ಕಳಿಗೆ ಜನ್ಮ ಕೊಡ್ಬೋದಾ?
0: ಹೌದು, ಕೊಡಬಹುದು. ಅದರಲ್ಲಿ CIN 1, 2, 3 ಅಂತ ಇರುತ್ತೆ. CIN 1, 2 ಅದೇ ಹೇಳ 30ನೇ ವರ್ಷದ ಏಜ್ ಗ್ರೂಪಿಗೆನೆ ಆಗ್ತಾ ಇದೆ ಇವಾಗ. ಹಾಗಾಗಿ ಕೋನೈಜೇಷನ್ ಅಂತ

0: ಬೇರೆ ಬೇರೆ ರೀತಿಯ ಚಿಕಿತ್ಸೆಗಳು ಇದೆ. ಅಂದ್ರೆ ಗರ್ಭಕೋಶದ ಕಂಠವನ್ನ ಮಾತ್ರ ತೆಗಿತೀವಿ, ಹಾಗಾಗಿ ಗರ್ಭಕೋಶ ಅನ್ನೋದು ಉಳಿದಿರುತ್ತೆ. ಗರ್ಭಕೋಶ ಒಂದು ಪಾರ್ಟ್ ಅನ್ನ ಮಾತ್ರ, ಕೋನ್ ಶೇಪದ ಪಾರ್ಟ್ ಅನ್ನ ತೆಗೆದಿರ್ತೀವಿ. ಮತ್ತೆ ಲೇಸರ್ ಚಿಕಿತ್ಸೆ ಅಂತ ಇರುತ್ತೆ, ಮತ್ತೆ ಕೋಲ್ಡ್ ನೈಫ್ ಚಿಕಿತ್ಸೆ ಅಂತ ಎಲ್ಲ ಇರುತ್ತೆ. ಬೇರೆ ಬೇರೆ ತರದ ಚಿಕಿತ್ಸೆಗಳಿದಾವೆ. ಗರ್ಭಕಂಠದ ಕ್ಯಾನ್ಸರ್ ಆದ್ರೂ ಅವರು ಮಕ್ಕಳಿಗೆ ಜನ್ಮ ನೀಡಬಹುದು ನ್ಯಾಚುರಲ್ ಆಗಿನೇ.
1: ಈಗ ತಾವು ಈ ಕ್ಷೇತ್ರದಾಗ ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡತ್ತೀರಿ, ವೈದ್ಯರಾಗಿ ಇಂಥ ಕೇಸ್ಗಳನ್ನ ಸಾಕಷ್ಟು ನೋಡಿರ್ತೀರಿ. ಈಗ ನಿಮ್ಮಲ್ಲಿ ಬಂದಿರತಕ್ಕಂಥ ಪೇಷೆಂಟ್ಗಳು ನಿಮ್ಮ ಅನುಭವಕ್ಕೆ ಬಂದಂಗೆ, ಇವರು ಕ್ಯೂರ್ ಆಗಲ್ಲ ಅಂತ ಅನ್ಕೊಂಡಿದ್ದೀವಿ, ಕ್ಯೂರ್ ಆದರು, ಮತ್ತು ಇವರು ಈ ಸ್ಟೇಜ್ನಾಗ ಬಂದು ಕ್ಯೂರ್ ಆಗಲ್ಲ ಅಂತ ಅನ್ಕೊಂಡಿದ್ರಿ, ಈ ಸ್ಟೇಜ್ನಾಗಿದ್ದರೂ ಕ್ಯೂರ್ ಆದರು ಅಂತ ಘಟನೆಗಳು ಏನಾದರೂ ಅದಾವ?
2: ಎಸ್, ಇಂಥವು ಏನದ ಸ್ಟೇಜ್ ಟೂ ಬಿ ತನಕನೂ, ಟೂ ಬಿ ತನಕನೂ ಅಂದರೆ ಸ್ಟೇಜ್ 1, 2, 3, 4 ಅಂತಿದ್ದಾವೆ. ಸೊ ಸ್ಟೇಜ್ 2 ತನಕನೂ ಇದ್ದವರು ರೇಡಿಯೋಥೆರಪಿ ಕಂಟಿನ್ಯೂಸ್ ಮಾನಿಟರಿಂಗ್ ಫಾಲೋ ಅಪ್ದಿಂದ ಕ್ಯೂರ್ ಆಗಿದ್ದಾರೆ. ಸೊ 10 ಇಯರ್ಸ್ ಆದರೂ ಅವರಿಗೆ ರಿಕರೆನ್ಸ್ ಬಂದಿಲ್ಲ. ಬಟ್ ಅವ್ರದ್ದೆಲ್ಲ ಜಿ ಐ ಸಿಸ್ಟಮು ಸ್ವಲ್ಪ ಎಲ್ಲ ಟೆಸ್ಟ್ ಮಾಡ್ಕೋತ ನೋಡ್ಕೋತಾ ಇರಬೇಕಾಗ್ತದೆ. ಜಿ ಐ ಸಿಸ್ಟಮ್ ಅಪ್ಸೆಟ್ ಆಗ್ತದೆ, ಯಾಕಂದರೆ ರೇಡಿಯೇಷನ್ ತೊಗೊಂಡಿರ್ತಾರಲ್ಲ. ಸೊ ಅವ್ರಿಗೆ ಸಾಕಷ್ಟು ಕಾಳಜಿಯಿಂದ ನೋಡಬೇಕಾಗ್ತದೆ. ಬಟ್ ಕ್ಯಾನ್ಸರ್ ಮುಕ್ತರಾಗಿದ್ದಾರೆ ಈ ಥರ ಸ್ಟೇಜ್ ಬಿ ತನಕ. ಸ್ಟೇಜ್ 3, 4 ಆದವರು ಕೂಡ ಇದ್ದಾರೆ. ಹಿಸ್ಟ್ರೆಕ್ಟಮಿ ಮಾಡಿದ್ಮೇಲೂ ಸಹಿತ ಗರ್ಭಕೋಶದ ಪೀಸ್ ಉಡಿತಂದ್ರೆ ಅದಕ್ಕೆ ಕ್ಯಾನ್ಸರ್ ಆಗಿದವರು ಕೂಡ ನೋಡಿದ್ದೀವಿ ನಾವು. ಗರ್ಭಕೋಶದ ಕ್ಯಾನ್ಸರ್ ಕರೆಕ್ಟಾಗಿ ಮಾಡಲಿಲ್ಲ, ಅದರದ್ದು ಗರ್ಭಕೋಶದ ಬಾಯಿ ಒಂಚೂರು ಒಂದು 1/2 mm ಉಳಿದವ್ರು ಸಹಿತ ಅದರದ್ದು ಕ್ಯಾನ್ಸರ್ ನೋಡಿದ್ದೀವಿ. ಸೊ ಆ ಥರ ಆದವ್ರ ಸಹಿತ ರೇಡಿಯೋಥೆರಪಿ ಕೊಟ್ಟು ಉಳಿಸ್ಕೊಂಡಿದ್ದೀವಿ, ಅವರು ಚೆನ್ನಾಗಿದ್ದಾರೆ. ಅದು ಎಷ್ಟು ಟ್ರಾಮ್ಯಾಟಿಕ್ ಇದೆ, ಡಿಫಿಕಲ್ಟ್ ಇದೆ, ಎಷ್ಟು ಕಾಸ್ಟ್ ಭಾಳ ಇದೆ ಅದರಲ್ಲಿ, ನೀವು ಭಾಳ ದಿವಸ ಫಾಲೋಅಪ್ ಮಾಡಬೇಕಾಗ್ತದೆ. ಸೊ ಅದಕ್ಕೆ ನಮ್ದು ಪ್ರಿವೆನ್ಷನ್ ಅಂತ ಹೇಳ್ತಾ ಇದ್ದೀವಿ ನಾವು. ಈ ಥರ ಕ್ಯಾನ್ಸರ್ ಆದವರಿಗೆ ಸಹ 4th ಆದವ್ರು ಯಾರೂ ಉಳಿದಿಲ್ಲ. ಮಲ್ಟಿಪಲ್ ಆರ್ಗನ್ ಎಫೆಕ್ಟ್ ಆಗ್ತದೆ, ಈ ಕಡೆ ಬ್ಲಾಡರ್ ಇಫೆಕ್ಟ್ ಆಗ್ತದೆ, ಈಗ ರೆಕ್ಟಮಿಗೆ ಎಫೆಕ್ಟ್ ಆಗ್ತದೆ. 3B ಯಾರು ಉಳಿದಿಲ್ಲ, ಬಹಳ ಕಡಿಮೆ ಇದ್ರು 1 ವರ್ಷ 2 ವರ್ಷ ಅಷ್ಟೇ.
1: ತಮ್ಮ ಅನುಭವದಲ್ಲಿ ಮೇಡಮ್?
0: ಅದೇ ಮ್ಯಾಮ್ ಹೇಳಿದಿರೋ ತರ ಸ್ಟೇಜ್ 1-2 ಸರ್ವೈವಲ್ ಇರುತ್ತೆ, 5-10 ವರ್ಷ ಅವರು ಬದುಕಬಹುದು. ಸ್ಟೇಜ್ 3-4 ಕಿಡ್ನಿ ಇನ್ವಾಲ್ವ್ ಆಗಿರುತ್ತೆ, ಕರುಳು ಇನ್ವಾಲ್ವ್ ಆಗಿರುತ್ತೆ, 5-year ಸರ್ವೈವಲ್ ರೇಟ್ ಆ ಥರ ಹೇಳ್ಬೋದು. 30%, 40% ಅಂತ ಹೇಳ್ಬೋದು. ನೀವು ಇನ್ನೊಂದು ಕೇಳಿದ್ರಿ, ಲೈಕ್ ಕ್ಯಾನ್ಸರ್ ಆದವರು ಮತ್ತೆ ಲೈಕ್ ಮಕ್ಕಳನ್ನ ಮಾಡ್ಬೋದಾ ಅಂತ, ಅದೇ ಹೇಳಿದ್ವಿ. ಪ್ರೀ ಕ್ಯಾನ್ಸರ್ ಸ್ಟೇಜ್ ಅಂತ ಇರುತ್ತೆ, ಸರ್ವೈಕಲ್ ಇನ್ಸಿಟು ಕ್ಯಾನ್ಸರ್ ಅಂತ. ಅವರಿದ್ದರೂ ಸರ್ವಿಕ್ಸ್ ಗರ್ಭಕಂಠವನ್ನು ಮಾತ್ರ ತೆಗೆಸ್ಬಿಟ್ಟು ನ್ಯಾಚುರಲ್ ಆಗಿ ಬರ್ತ್ ಮಾಡ್ಬೋದು. ಆಮೇಲೆ ಸ್ಟೇಜ್ 1-2 ಮ್ಯಾಮ್ ಹೇಳಿದ್ರಲ್ಲ, ಆ ಥರ ಏನಾದರೂ ಇದ್ದರೆ ಅವರು ತಮ್ಮ ಅಂಡಾಶಯ ನಾರ್ಮಲ್ ಇರುತ್ತೆ, ಗರ್ಭಕಂಠ ಮಾತ್ರ ಕ್ಯಾನ್ಸರ್ ಆಗಿರುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ಅವರು ತಮ್ಮ ಅಂಡಾಣುವನ್ನು ಫ್ರೀಸ್ ಮಾಡಿ, ಎಗ್ ರಿಟ್ರೀವಲ್ ಅಂತೀವಿ, ಅದನ್ನು ಫ್ರೀಸ್ ಮಾಡಿ ಬಯಾಲಜಿಕಲಿ ದೇ ಕ್ಯಾನ್ ಬಿಕಮ್ ಮದರ್. ಬಯಾಲಜಿಕಲಿ ದೇ ಕ್ಯಾನ್ ಬಿಕಮ್ ಮದರ್, ಬಟ್ ತಮ್ಮ ಅಂಡಾಣುವನ್ನು ಫ್ರೀಸ್ ಮಾಡಿಬಿಟ್ಟು IVF ಹೋಗಿ ಸರೋಗೇಟ್ ಮದರ್ನ ಮಾಡಿಬಿಟ್ಟು ತಗೋಬಹುದು. ಬಾಡಿಗೆ ತಾಯಂದಿರ ಮುಖಾಂತರ ತಾವು ತಾಯಿ ಆಗಬಹುದು.
1: ಸರಿ ಮೇಡಮ್, ಈಗ ನೀವಿಬ್ರು ನಮ್ಮ ಜಿಲ್ಲೆಯ ವೈದ್ಯರು ಇರೋದ್ರಿಂದ ನಮ್ಮ ಜಿಲ್ಲೆಯಲ್ಲಿ ಇಂಥವ್ರ ಪ್ರಮಾಣ ಹೆಂಗೈತಿ?
0: ತುಂಬಾ ಜಾಸ್ತಿ ಇದೆ ಹೇಳಿದ್ರೆ, ಬಿಕಾಸ್ ಫಸ್ಟ್ ಒಂದು ಬೇಗ ಮದುವೆ ಆಗೋದು, ಅದು ನಮ್ಮಲ್ಲಿ ಚೈಲ್ಡ್ ಮ್ಯಾರೇಜ್ ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಅಂದ್ರೂ 18-20 ವರ್ಷದ ಹೆಣ್ಮಕ್ಳು ಬರೋದು ನಾವು ನೋಡೇ ನೋಡಿರ್ತೀವಿ. ಬೇಗ ಮದುವೆ ಆಗೋದು ಎಂದು ಒಂದು, ಆಮೇಲೆ ಪ್ಯೂರ್ ಹೈಜೀನ್, ತಮ್ಮ ಪ್ರೈವೇಟ್ ಪಾರ್ಟ್ಸ್ ನ ಕ್ಲೀನ್ ಇಟ್ಕೊಳ್ಳದೆ ಇರೋದ್ರಿಂದ ಇನ್ಫೆಕ್ಷನ್ ರೇಟ್ ಕಂಪೇರಿಟಿವ್ಲಿ ಸ್ವಲ್ಪ ಜಾಸ್ತಿ ಇದೆ.
1: ಇದಕ್ಕೆ ಜಾಗೃತಿ ಕಾರ್ಯಕ್ರಮಗಳು ಅಂತ ನೋಡೋದಾದ್ರೆ, ತಾವು ಈ ಕ್ಷೇತ್ರದಲ್ಲೇ ಇರೋದರಿಂದ ಏನೇನು ಮಾಡಾತ್ತೀರಿ ಮೇಡಮ್ ಇದಕ್ಕೆ ಜಾಗೃತಿ ಮೂಡಿಸುವ ದೃಷ್ಟಿಯಿಂದ?
0: ಜಾಗೃತಿ ಮೂಡಿಸುವ ದೃಷ್ಟಿಯಿಂದ ನಾವು ಪ್ರೈಮರಿಲಿ 9-to-5 ನಾವು OPDಯಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ OPDಗೆ ಬರೋ ಪ್ರತಿಯೊಂದು ಹೆಣ್ಮಕ್ಳಿಗೂ ನಾವು ಪಾಪ್ ಸ್ಮಿಯರ್ ಅಂತ ತೆಗಿತೀವಿ. ಫಸ್ಟ್ ಟೈಮ್ ಬಂದಿದ್ದೀರಾ, ಪಾಪ್ ಸ್ಮಿಯರ್ ಮಾಡಲೇಬೇಕು. ಸೆಕ್ಷುವಲಿ ಆಕ್ಟಿವ್ ವುಮನ್ ಅಂದರೆ ಮದುವೆ ಆದವ್ರಿಗೆ 3 ವರ್ಷಕ್ಕೊಮ್ಮೆ ಪಾಪ್ ಸ್ಮಿಯರ್ ಮಾಡಿಸ್ಕೊಳ್ಬೇಕು ಅಂತ ಹೇಳ್ತೀವಿ. ನಾವು ಪಾಪ್ ಸ್ಮಿಯರ್ ತೆಗ್ದೇ ಬಿಡ್ತೀವಿ, ಕೆಳಗಡೆ ಪ್ರೈವೇಟ್ ಪಾರ್ಟ್ಸ್ನ ಎಕ್ಸಾಮಿನ್ ಮಾಡುವಾಗ ಹೆಣ್ಮಕ್ಳಿಗೆ ತೆಗ್ದೇ ಬಿಡ್ತೀವಿ. ಆಮೇಲೆ ಪ್ರೆಗ್ನೆಂಟ್ ವುಮನ್ ಹೇಳಿದ್ವಲ್ಲ, 30 ವರ್ಷದ ಆಜುಬಾಜು ಈ ಕ್ಯಾನ್ಸರ್ ಜಾಸ್ತಿ ಇರುತ್ತೆ. ಆಮೇಲೆ ಪ್ರೆಗ್ನೆನ್ಸಿಯಲ್ಲಿ ಇನ್ಸಿಡೆಂಟ್ಸ್ ರೇಟ್ಸ್ನೂ ಜಾಸ್ತಿ ಇರುತ್ತೆ, ಯಾಕಂದರೆ ಸಾಮಾನ್ಯವಾಗಿ ಪ್ರೆಗ್ನೆನ್ಸಿಯಲ್ಲಿ ಸ್ವಲ್ಪ ಇಮ್ಯುನಿಟಿ ಕಡಿಮೆ ಆಗುತ್ತೆ ಕಂಪೇರ್ ಟು ನಾನ್ ಪ್ರೆಗ್ನೆಂಟ್ ವುಮನ್. ಹಾಗಾಗಿ ಪ್ರೆಗ್ನೆನ್ಸಿಯಲ್ಲಿ ಇನ್ಸಿಡೆಂಟ್ಸ್ ಜಾಸ್ತಿ ಇರೋದ್ರಿಂದ ಪ್ರೆಗ್ನೆಂಟ್ ವುಮನ್ಗೂ ನಾವು ಪಾಪ್ ಸ್ಮಿಯರ್ ತೆಗಿತೀವಿ. ಪಾಪ್ ಸ್ಮಿಯರಲ್ಲಿ ಏನಾದರೂ ವ್ಯತ್ಯಾಸ ಕಂಡುಬಂದರೆ ಕಾಲ್ಪೋಸ್ಕೋಪಿ ಅಂತ ಹೇಳ್ತೀವಿ, ಅಲ್ಲೇನಾದರೂ ವ್ಯತ್ಯಾಸ ಇದ್ದರೆ ಬಯೋಪ್ಸಿ ತೊಗೊಂಡ್ಬಿಡ್ತೀವಿ. ಅದರಿಂದ ಸ್ವಲ್ಪ ಪ್ರಮಾಣದನ್ನು ಕಟ್ ಮಾಡಿ ತೊಗೊಂಡು ಅದನ್ನು ಮೈಕ್ರೋಸ್ಕೋಪಲ್ಲಿ ನೋಡಿಬಿಟ್ಟು ಏನಾದರೂ ಇದ್ದರೆ ಬೇಗ ಟ್ರೀಟ್ಮೆಂಟ್ ಮಾಡ್ಬೋದು.
1: ಸರಿ ಮೇಡಮ್, ಈಗ ಈ ಕಾರ್ಯಕ್ರಮ ಕೇಳೋರು ನಮ್ಮ ಕೇಳುಗರು ಅವರು ಕೂಡ ಇಂಥದ್ದೇನಾದರೂ ಸಮಸ್ಯೆಗಳು ಇತ್ತಪ್ಪ ಅಂತಂದರೆ ತಮ್ಮನ್ನು ಭೇಟಿ ಆಗಬೇಕಂದ್ರೆ ಹೆಂಗೆ ಭೇಟಿ ಆಗಬೇಕು?
0: ಯಾವುದೇ ಟೈಮ್ ಜಿಲ್ಲಾ ಆಸ್ಪತ್ರೆ ಓಪನ್ ಇರುತ್ತೆ.

0: ಎವ್ರಿ ಡೇ 9 to 5 ಇಟ್ ಈಸ್ ಓಪನ್.
1: ನಾನು ಡಾಕ್ಟರ್ ರಾಜಶ್ರೀ ಖೂಬಾ ಅಂತ, ಅಕ್ಕಿ ಆಸ್ಪತ್ರೆ ಸ್ವತಂತ್ರ ಕಾಲೋನಿಯಲ್ಲಿ, ಟೌನ್ ಪ್ಯಾಲೇಸ್ ಹಿಂದ್ಗಡೆನೆ ಇದೆ. ಸೊ 24 hours ಅವೈಲೇಬಲ್. ಸ್ವಲ್ಪ ಕೌನ್ಸಿಲಿಂಗು ಮಾಡ್ತೀವಿ ಪೇಷಂಟ್ಗೆ, ಯಾರು ಎಫೆಕ್ಟ್ ಆಗ್ತಾರೆ ಯಾರು ಎಫೆಕ್ಟ್ ಆಗಂಗಿಲ್ಲ ಅವೇರ್ನೆಸ್ಸು ಹೇಳ್ತೀವಿ, ಹೆಂಗ್ ಸೇಫ್ ಇರ್ಬೇಕಂತ ಅದನ್ನು ಹೇಳ್ತೀವಿ. ವ್ಯಾಕ್ಸಿನ್ ತಗೊಂಡು ಸೇಫ್ ಹೆಂಗಿರಬೇಕು, ವ್ಯಾಕ್ಸಿನ್ ಯಾರು ತಗೊಂಡಿಲ್ಲ ಅವ್ರು ಹೆಂಗ್ ಸೇಫ್ ಇರಬೇಕು, ಮಲ್ಟಿಪಲ್ ಸೆಕ್ಸುಯಲ್ ಪಾರ್ಟ್ನರ್ ಇರಬಾರ್ದು, ವೀಕ್ಲಿ ಟ್ವೈಸ್ ಸೆಕ್ಸ್ ಮಾಡೋದು ಹೆಲ್ದಿ ಸೆಕ್ಸ್ ವಿತ್ ಗುಡ್ ಹೈಜಿನ್ ಇರೋದು, ಈ ಥರ ಆಗ್ತವೆ ಅಂತ ಪೀರಿಯಡ್ಸ್ ಆಗಿದ್ದ 7 days ಆದಮೇಲೆ ಸೆಕ್ಸ್ ಮಾಡಬೇಕು, ಇವೆಲ್ಲ ಸ್ವಲ್ಪ ಅವರಿಗೆ ತಿಳಿ ಹೇಳ್ತೀವಿ, ಅದರಿಂದ ಎಷ್ಟೊಂದು ರೋಗಗಳು ಕಡಿಮೆ ಆಗ್ತವೆ.
2: ಸರಿ ಮೇಡಮ್, ಇದುವರೆಗೆ ಏನು ನಮ್ಮ ಆಕಾಶವಾಣಿ ಕೇಂದ್ರಕ್ಕೆ ಬಂದು ಗರ್ಭ ಕಂಠದ ಕ್ಯಾನ್ಸರ್ ಕುರಿತು ಸಾಕಷ್ಟು ಮಾಹಿತಿಯನ್ನ ಮಾಡಿಕೊಟ್ರಿ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ತಮ್ಮಿಬ್ಬರಿಗೂ ತುಂಬಿರೋ ಧನ್ಯವಾದಗಳು.
0: ಧನ್ಯವಾದಗಳು.
3: ಇದುವರೆಗೆ ಗರ್ಭಕಂಠದ ಕ್ಯಾನ್ಸರ್ ಕುರಿತು ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಾದ ಡಾಕ್ಟರ್ ರಾಜೇಶ್ವರಿ ಖೂಬಾ ಮತ್ತು ಶಕುಂತಲಾ ಹಳ್ಳಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಮುತ್ತುರಾಜ್ ಅಲಗಟ್ಟಿ, ಸಂಕಲನ ಸವಿತಾ ದೇಶ್ಮುಖ್.

ಸ್ನೇಹಿತರೆ, AK-47 ಚಿತ್ರದ ಗೀತೆಯನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಹರಿಹರನವರು ಧ್ವನಿ ನೀಡಿದರು. ಹಂಸಲೇಖ ಅವರು ಹಾಡು ಬರೆದು ಸಂಗೀತ ಸಂಯೋಜನೆಯನ್ನು ಮಾಡಿದರು. ಚಿತ್ರಗೀತೆ ಕಾರ್ಯಕ್ರಮ ಕೇಳಿಬಂತು.

ಆತ್ಮೀರೆ, ಇನ್ನು ಮುಂದೆ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಕೆಳ 6:10 ಎಂದಿನಂತೆ ಚಜ್ಜೆ ರೊಟ್ಟಿ ಚೌಳಿಕಾಯಿ, ನಂತರ ನೀತಿಕತೆ ಕೇಳಬಹುದು. ಅವಲೋಕನ ಕಾರ್ಯಕ್ರಮ ಇದೆ 6:30. ಸೇವಾ ಮಾಹಿತಿ 6:35. 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಇವತ್ತು ಮೀನು ಆರೋಗ್ಯದ ಹೊಸ ಸವಾಲು, ಕಣ್ಣಿಗೆ ಕಾಣದ ಮೈಕ್ರೋಪ್ಲಾಸ್ಟಿಕ್, ಈ ಕುರಿತು ಬೆಂಗಳೂರಿನ ಹೆಬ್ಬಾಳದ ಮೀನುಗಾರಿಕಾ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ಚೇತನ್ ಎನ್ ಅವರೊಂದಿಗೆ ಸಂದರ್ಶನವಿದೆ. ಇವರನ್ನು ಸಂದರ್ಶನ ಮಾಡಿದ್ದಾರೆ ತಿಮ್ಮಪ್ಪ ಎಚ್ ಗೌಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಗೌರ್ಮೆಂಟ್ ಆಫ್ ಇಂಡಿಯಾ. ಇದು ಬೆಂಗಳೂರು ನಿಲಯದಿಂದ ಕೇಳಿಬರುತ್ತದೆ. 7:20 ಜನಪದ ಸಂಗೀತ ಕಾರ್ಯಕ್ರಮ. ಚಿತ್ರಗೀತೆಗಳನ್ನು 7:45 ಕೇಳುತ್ತೀರಿ.

ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ 8:30. ಸ್ಪಾಟ್ಲೈಟ್ ಕಾರ್ಯಕ್ರಮ 9:15 ಮೂಡಿಬರುತ್ತದೆ. ಮನಿ ಟಾಕ್ ನಂತರ ಮಂಥನ ದಿಲ್ಲಿ ಕೇಂದ್ರದ ಸಹಪ್ರಸಾರದಲ್ಲಿ 9:30. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಬೆಂಗಳೂರು ನಿಲಯದಿಂದ 10:00 ಇವತ್ತಿನ ಕಾರ್ಯಕ್ರಮದಲ್ಲಿ ವೀಣಾವಾದನ ಪ್ರಸಾರವಾಗಲಿದೆ, ವಿನಾಯಕ್ ವೈದ್ಯನಾಥನ್ ಅವರಿಂದ. ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ 10:30. ಇವಿಷ್ಟು ನಿಲಯವು ಬಿತ್ತರಗೊಳಿಸಲಿರುವ ಕಾರ್ಯಕ್ರಮಗಳು.

ಆತ್ಮೀಯ ವಿಜಯಪುರ ಆಕಾಶವಾಣಿಯ ಕೇಂದ್ರವಿದು, ಸರಿಯಾಗಿ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
1: ಏನಪ್ಪ ರಾಗಣ್ಣ, ಏನು ತಲೆ ಬಗ್ಗಿಸ್ಕೊಂಡು ಕುಂತಿದಿ? ಎಟೋತನೈತಿ ನೋಡ್ಲಾಗತ್ತೀನಿ ಮೊಬೈಲ್ದಾಗ, ಅಂಥದ್ದು ಏನು ನೋಡ್ಲಿಕತ್ತಿ ಅಂತೀನಿ.
2: ಏನಿಲ್ರಿ ಸರ, ಒಂದು ಲಿಂಕ್ ಬಂದಿತ್ತು ನನಗ, ಅದ್ರ ಮ್ಯಾಗ ಕ್ಲಿಕ್ ಮಾಡಿದೆ ರೀ. ಕ್ಲಿಕ್ ಮಾಡೋಣ, ಅದು ಏನ್ ಬಂತಂದ್ರಿ, ಸ್ಪಿನ್ ಅಂತದ್ದು ಒಂದು ಚಕ್ರ ಬಂದಾಗ ಬಂತ್ರಿ, ಅದ್ರ ನಡು ಓತ್ತಿದೆ ರೀ. ಒಮ್ಮೆ 40 ಲಕ್ಷದ ಕಾರ್ ಹತ್ತಿಬಿಡ್ತೀರಿ ನನಗೆ. ಅದಕ್ಕೆ ಈಗ 40 ಲಕ್ಷದ ಕಾರ್ ಹತ್ತೈತ್ರಿ, ಅದೆಲ್ಲ ನಮ್ದು ಮಾಹಿತಿ ಹೆಸರು ಗೆಸರು ಎಲ್ಲ ಕೇಳಿದ್ರಿ, ಅದನ್ನೇ ತುಂಬಲಕತ್ತಿ ನೋಡ್ರಿ. ಈಗ
1: ಹಂಗೆಲ್ಲ ಮಾಹಿತಿ ಹಂಚ್ಕೋಬಾರ್ದು. ಅದು 40 ಲಕ್ಷದ ಕಾರ್ ನಿನಗೆ ಯಾಕೆ ಅವ್ರು ಕೊಡ್ತಾರ?
2: 40 ಲಕ್ಷದ ಕಾರ್ 4 ಲಕ್ಷ ಕೊಡ್ಲಕತ್ತಾರಿ, ಮತ್ತು ಹೆಂಗ್ರಿ ನನಗೆ ಬಹುಮಾನ ಹತ್ತದ್ರಿ?
1: ಇಲ್ಲ, ಅವು ಬಹುಮಾನ ಅಂತೇಳಿ ಹೇಳ್ತಾರ, ಮೋಸದ್ದಿರ್ತೈತಿ. 4 ಲಕ್ಷ ಕಟ್ಕೊಂಡಿಂದ ಮತ್ತ ಅದ್ರದ್ದು ಫೀ ಐತಿ, ಇದ್ರದ್ದು ಫೀ ಐತಿ ಅಂತೇಳಿ ರೊಕ್ಕ ನೀ ಎಲ್ಲಿವರೆಗೂ ಕಟ್ತಿ ಅಲ್ಲಿವರೆಗೂ ಕಟ್ಟಿಸ್ಕೋತಾನೆ ಹೋಗ್ತಾರ ಅವರು, ಹೊರತಾಗಿ ನಿನಗೆ ಅವರು ಕಾರ್ ಕೊಡೋಂಗಿಲ್ಲ. ಈಗ ಜೀವನದಾಗ ನಾವು ದುಡ್ದಿದ್ದಕ್ಕೆ ನಮಗೆ ಪಗಾರ ಕೊಡಬೇಕಾದ್ರೆ ಎಷ್ಟೋ ತೊಂದರೆ ಅದ. ಅಂಥದ್ರಾಗ ನಿನಗೆ ಪುಕ್ಷಟ್ಟೆ 40 ಲಕ್ಷದ ಕಾರ್ ಯಾಕೆ ಕೊಡ್ತಾರ?
2: ಪುಕ್ಷಟ್ಟೆ ಯಾಕ್ರಿ, ಲಾಟ್ರಿ ಹತ್ತಿದ್ರೆ ನನಗೆ?
1: ಅವೆಲ್ಲ ಲಾಟ್ರಿ ಮೋಸದಿರ್ತಾವ, ಅವೆಲ್ಲ ನಿಮ್ಮ ಮಾಹಿತಿ ಹಂಗೆ ಹಂಚ್ಕೋಬಾರ್ದು. ನಿನ್ನ ಡಾಟಾ ಎಲ್ಲ ಪ್ರೊಟೆಕ್ಷನ್ ಆಗಿ ಪ್ರೊಟೆಕ್ಟಿವ್ ಆಗಿ ಇಟ್ಕೋಬೇಕು.
2: ಡಾಟಾ ಏನ್ರಿ ಡಾಟಾ ಅಂದ್ರೆ?
1: ಡಾಟಾ ಅಂದ್ರೆ ನಮ್ಮ ವೈಯಕ್ತಿಕ ಮಾಹಿತಿಗಳು, ಅಂದ್ರೆ ನಮ್ಮ ಪ್ಯಾನ್ ಕಾರ್ಡ್ ಮಾಹಿತಿ, ಆಧಾರ್ ಕಾರ್ಡ್ ಮಾಹಿತಿ, ATM ಪಿನ್ ಕಾರ್ಡ್ ಮಾಹಿತಿ, ಇವೆಲ್ಲನೂ ನಾವು ಗುಪ್ತಾಗಿ ಇಟ್ಕೋಬೇಕು. ಕೆಲವೊಂದು ಮಾಹಿತಿ ಯಾರಿಗೂ ಹೇಳಬಾರ್ದು ನಾವು.
2: ಗುಪ್ತಾಗಿ ಅಂದ್ರೆ ಹೆಂಗೆ ಇಟ್ಕೋಬೇಕ್ರಿ?
1: ಈಗ ATM ಮಾಹಿತಿ ಅಂದಾಗ ATM ಮ್ಯಾಗ 12 ಸಂಖ್ಯೆ ಇರ್ತಾವೆ, ಅವು ಯಾರಿಗೂ ಹೇಳಬೇಡ್ರಿ ಅಂತ ಇರ್ತದೆ. ನೀವು ಒಂದು ವೇಳೆ 12 ಸಂಖ್ಯೆ ಹೇಳಿದ್ರು ಅದ್ರ ಪಿನ್ ಹೇಳಬಾರ್ದು. ಆಮೇಲೆ ಹಿಂದೆ CVV ನಂಬರ್ ಅಂತ 3 ಅಂಕಿ ಇರ್ತಾವೆ, ಅವನ್ನ ಕೇಳಿದ್ರೆ ಅವನ್ನ ಹೇಳಬಾರ್ದು. ಅವನ್ನ ನೀವು ಹೇಳಿದ್ರೆ ಅಂದ್ರೆ ಆನ್ಲೈನ್ ಮುಖಾಂತರ ಅವರು ನಿಮ್ಮ ಅಕೌಂಟ್ನಾಗಿದ್ದ ಎಲ್ಲ ದುಡ್ಡನ್ನು ಅವ್ರು ಕಬಳಿಸಿಬಿಡ್ತಾರೆ.
2: ಬರೀ ATM ಕಾರ್ಡ್ ನಂಬರ್ ಹೇಳಿದ್ರೆ ತೊಗೊಂಡ್ಬಿಡ್ತಾರ್ರಿ?
1: ಹೌದು, ಮತ್ತು ಈಗ ಆನ್ಲೈನ್ದಾಗ ATMದು ನಾವು ಏನಾರು ಪರ್ಚೇಸ್ ಮಾಡಿದ್ರೆ ATM ಕಾರ್ಡ್ ನಂಬರು ಮತ್ತು ಈ CVV ನಂಬರ್ ಹೊಡೆದ್ರಾಯ್ತು, ನಮಗೆ ಪರ್ಚೇಸ್ ಮಾಡ್ಲಿಕ್ಕೆ ನಾವು ದುಡ್ಡು ಕಟ್ಲಿಕ್ಕೆ ಬರ್ತದೆ. ಅವರು ಅದೇ ರೀತಿ ಪರ್ಚೇಸ್ ಆದರೂ ಮಾಡ್ತಾರೆ ಅಥವಾ ತಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಆದರೂ ಮಾಡ್ಕೊಳ್ತಾರೆ. ಈ ರೀತಿ ಮೋಸದ್ದು ಆಗ್ತಾವೆ. ಅದಕ್ಕೆ ನಮ್ಮ ಆಧಾರ್ ಕಾರ್ಡದ್ದು ಮಾಹಿತಿನೂ ಯಾರಿಗೆ ಹೇಳಬಾರ್ದು, ಆಮೇಲೆ ಬ್ಯಾಂಕ್ ಡೀಟೇಲ್ಸ್ ಹೇಳಬಾರ್ದು, ಅಕೌಂಟ್ ನಂಬರು, ATM ಪಿನ್ ನಂಬರು.
2: ಈಗ ಹೆಂಗ್ ಇಟ್ಕೋಬೇಕ್ರಿ ATM ಪಿನ್ ನಂಬರ್? ಅದೆಲ್ಲ ಯಾರಿಗೆ ಗೊತ್ತಲಾರ್ದಂಗ.
1: ATM ಪಿನ್ ನಂಬರ್ ಸೀರಿಯಲ್ ಆಗಿ ಇಟ್ಕೋಬಾರ್ದು, ಡೇಟ್ ಆಫ್ ಬರ್ತ್ ಇದ್ದಿದ್ದು ಇಟ್ಕೋಬಾರ್ದು, ಮತ್ತು ನಮ್ಮ ಬೈಕಿನ ನಂಬರು, ಕಾರ್ ನಂಬರು ಇಂಥವೆಲ್ಲ ಇಟ್ಕೋಬಾರ್ದು. ಸರಳ ಇದ್ದು ಸೀರಿಯಲ್ಲು ಅಥವಾ 00000 ಈ ಥರ ಯಾವುದೂ ಇಟ್ಕೋಬಾರ್ದು. ನೋಡೋನಿಗೆ ಅಥವಾ ಕಲ್ಪನೆ ಮಾಡ್ಕೊಳಿಕ್ ಆಗ್ಲಾರ್ದಂಗೆ ನಂಬರ್ಗಳು ಇರಬೇಕು.
2: ಮತ್ತು ನನಗ ನೆನಪಾರು ಹೋಯ್ತು ಅಂದ್ರೆ ಹೆಂಗ್ರಿ?
1: ಅದು ಎಲ್ಲಿ ಬರೆದೂ ಇಟ್ಕೋಬಾರ್ದು, ನಿನಗೆ ನೆನಪಿರಬೇಕು. ಆದರೂ ಆ ಥರ ಒಂದು ಬೇರೆ ನಂಬರ್ ಇಟ್ಕೋಬೇಕು. ಹಂಗೇನಾದರೂ ನಿನ್ನ ನೆನಪು ಹೋಯಿತು ಅಂದರೆ ಹೊಸದಾಗಿ ಪಿನ್ ಸೆಟ್ ಮಾಡ್ಲಿಕ್ಕೆ ಬರ್ತದೆ, ಮೊಬೈಲಿಗೆ OTP ಬರ್ತದೆ, ಅದನ್ನು ಹಾಕಿಬಿಟ್ಟು ನೀ ಮತ್ತೆ ಪಿನ್ ಸೆಟ್ ಮಾಡ್ಕೋಬೇಕು. ಮತ್ತು ಆಗಾಗ ನಾವು ಚೇಂಜ್ ಮಾಡ್ಕೋತಿರ್ಬೇಕು. ಮತ್ತು ಫೋನ್ ಪಾಸ್ವರ್ಡ್ ಆಗಲಿ, ನಮ್ಮದು ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಆಗಲಿ, ಪ್ರತಿ ಒಂದು 3 ತಿಂಗಳಿಗೆ 6 ತಿಂಗಳಿಗೆ ನಾವು ಬದಲಾಯಿಸ್ಕೋತಿರ್ಬೇಕು. ಮತ್ತು ಕನಿಷ್ಠ ಒಂದು 8 ರಿಂದ 10 12 ಅಂಕಿಗಳನ್ನು, ಬರೀ ಕೇವಲ ಅಂಕಿ ಅಷ್ಟೇ ಅಲ್ಲ, ಅಂಕಿ ಮತ್ತು ಅಕ್ಷರ ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ ಅಂತೇಳಿ ಇರ್ತಾವೆ, ಅಂದ್ರೆ ಆ್ಯಂಡ್ ಚಿಹ್ನೆ, ಆಮೇಲೆ ಬಾರ್ ಚಿಹ್ನೆ ಅಥವಾ ಸ್ಟಾರ್ ಚಿಹ್ನೆ ಅಥವಾ ಬ್ರಕೆಟು, ಇಂಥವು ಬೇರೆ ಬೇರೆ ಇರ್ತಾವಲ್ಲ, ಎಟ್ ದಿ ರೇಟು, ಇವೆಲ್ಲನ್ನು ಬಳಸ್ಕೊಂಡು ಒಂದು ರೀತಿ ವಿಭಿನ್ನವಾದ, ಅಂದ್ರೆ ಯಾರಿಗೂ ಕಲ್ಪನೆ ಮಾಡ್ಲಿಕ್ಕೆ ಆಗ್ಲಾರದಂಥದ್ದು ಒಂದು ಪಾಸ್ವರ್ಡ್ ಅದು ನಾವು ಮಾಡಿಟ್ಕೋಬೇಕು.
2: ಭಾಳ ಚಲೋ ಹೇಳಿದ್ರಿ ಸರ್. ನಾ ಏನ್ ಮಾಡಿದ್ನೆ ಅಂದ್ರೆ ATM ಮ್ಯಾಗೆ ನನ್ನ ಪಿನ್ ಬರೆದ್ಬಿಟ್ಟಿನಿ.
1: ಹಂಗೆ ಮಾಡಬಾರ್ದು. ATM ಮ್ಯಾಗ ಅಷ್ಟೇ ಅಲ್ಲ, ಪಾಸ್ಬುಕ್ನಾಗ ಬರೀಬಾರ್ದು ಅಥವಾ ಯಾವ್ದಾರ ನಾವು ಡೈರೆಕ್ಟ್ ಬರೀಬಾರ್ದು. ನಮ್ಮನಿಗೆ ನೆನಪು ಉಳಿಬೇಕು, ಆದರೂ ಅದು ಬೇರೆದವ್ರಿಗೆ ಕಲ್ಪನೆ ಮಾಡ್ಲಿಕ್ಕೆ ಆಗಬಾರ್ದು. ಆ ಥರ ಇಟ್ಕೋಬೇಕು. ಮತ್ತು ಪ್ರತಿ ಸಲ ನಾವು ಬದಲಾಯಿಸ್ಕೋ ತೊಗೋಬೇಕು.
2: ಚಲೋ ಮಾಹಿತಿ ಹೇಳಿದ್ರಿ ಸರ್. ಇನ್ನು ಮ್ಯಾಲಿಂದ ನಾನು ಹಂಗೆ ಮಾಡ್ತೀನಿ ರೀ.
1: ಆಯ್ತಪ್ಪ, ಹಿಂಗೆ ಜಾಕಿಯಾಗಿರು. ಮತ್ತು ಈ ಮಾಹಿತಿನ ನಿಮ್ಮ ಗೆಳೆಯರಿಗೆಲ್ಲ ತಿಳಿಸು.
2: ಏ ಆಯ್ತು ರೀ, ನಾ ನೀವು ಇಂಥ ಮಾಹಿತಿ ಬಿಡ್ತೀನಿ ಏನ್ರಿ ನಾ ನೋಡ್ರಿ, ಹ್ಯಾಂಗ ರೇಡಿಯೋಕಿನ್ನ ಫಾಸ್ಟ್ ಹಬ್ಬಿಸ್ತೀನಿ ರೀ ಎಲ್ಲ ಕಡೆ.
1: ಬಾ ಆಯ್ತು, ಒಂದು ಕಪ್ ಚಾಗಿ ಕುಡ್ದು ಹೋಗೋನು.
2: ನಡ್ರಿ ಕುಡಿಯಾಮ ನಡ್ರಿ.
0: ಇದುವರೆಗೆ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
3: ಈ ಕಾರ್ಯಕ್ರಮ

0: ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ರೇವಣಸಿದ್ಧ ಚಾಂದ್ ಕವಟೆ ಹಾಗೂ ಮುತ್ತುರಾಜ್ ಯಲಗಟ್ಟಿ.
1: ಬನ್ನಿ ಈಗೊಂದು ನೀತಿ ಕಥೆಯನ್ನ ಕೇಳೋಣ.

ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ನೀತಿ ಕಥೆಗೆ ಸ್ವಾಗತ, ಸುಸ್ವಾಗತ. ಒಂದು ಮರದಲ್ಲಿ ಒಂದು ಪಕ್ಷಿ ಗೂಡು ಕಟ್ಕೊಂಡು ಆರಾಮಾಗಿ ಜೀವನ ಸಾಗಿಸ್ತಾ ಇತ್ತು. ಹೀಗಿರುವಾಗ ಒಂದಿನ ಬಿರುಗಾಳಿ, ಗುಡುಗು, ಮಿಂಚಿನಿಂದ ಕೂಡಿದ ಭಾರಿ ಜೋರಾದ ಮಳೆ ಸುರಿಯಲಾರಂಭಿಸಿತು. ಹಕ್ಕಿ ತನ್ನ ಗೂಡಿನಿಂದ ಇಣುಕಿ ಹೊರ ನೋಡುವಾಗ ಅದೇ ಮರದ ಮೇಲೆ ಕೋತಿಗಳು ಮಳೆಯಲ್ಲಿ ನೆನೆದು ಚಳಿಯಿಂದ ಚಡಪಡಿಸ್ತಾ ಇದ್ವು. ಅಷ್ಟರಲ್ಲಿ ಸ್ವಲ್ಪ ಮಟ್ಟಿಗೆ ಮಳೆ ನಿಂತೋಯ್ತು. ಪಕ್ಷಿಗೆ ಅಯ್ಯೋ ಪಾಪ ಅನ್ನಿಸಿ ಕೋತಿಗಳಿಗೆ, ನನ್ನ ಗೂಡು ಚಿಕ್ಕದು, ಇಲ್ಲವಾದ್ರೆ ನಿಮ್ಮನ್ನ ಇಲ್ಲಿ ಒಳಗೆ ಕರೆದು ಕೂರಿಸ್ತಿದ್ದೆ. ಇನ್ನೊಂದು ಮಳೆ ಬರುವಷ್ಟರಲ್ಲಿ ನೀವು ಕೂಡ ಒಂದು ಗೂಡನ್ನ ಕಟ್ಕೊಳ್ಳಿ, ಆಗ ಬಿಸಿಲು ಚಳಿಯಿಂದ ತಪ್ಪಿಸ್ಕೊಳ್ಬಹುದು ಅಂತ ಹೇಳ್ತು. ಕೋತಿಗಳಿಗೆ ಈ ಪಕ್ಷಿಯ ಬುದ್ಧಿ ಮಾತು ಹಿಡಿಸ್ಲಿಲ್ಲ. ಚೋಟುದ್ದದ ಪಕ್ಷಿ ನೀನು, ನಮ್ಗೆ ಬುದ್ಧಿ ಹೇಳ್ತೀಯಾ, ತಾಳು ಮಾಡ್ತೀವಿ ಅಂತ ಕೋತಿಗಳೆಲ್ಲ ಬಂದು ಪಕ್ಷಿಯ ಗೂಡನ್ನ ಕೆಡಿಸಿ ಚೆಲ್ಲಾ ಪಿಲ್ಲಿ ಮಾಡಿಬಿಟ್ವು. ಹಾರಲು ಬಾರದ ಗೂಡಿನಲ್ಲಿದ್ದ ಪಕ್ಷಿಯ ಪುಟ್ಟ ಪುಟ್ಟ ಮರಿಗಳು ನೆಲಕ್ಕುರುಳಿದವು. ಹೀಗೆ ಪಕ್ಷಿಯ ಗೂಡು, ಮರಿಗಳು ಎಲ್ಲವೂ ಬೀದಿ ಪಾಲಾದವು. ಇದರಿಂದ ತಿಳಿದು ಬರೋ ನೀತಿ ಅಂದ್ರೆ, ನಾವು ಕೂಡ ಬದುಕಿನಲ್ಲಿ ಮೂರ್ಖರ ಸಹವಾಸ ಮಾಡೋದಾಗ್ಲಿ, ಮೂರ್ಖರಿಗೆ ಬುದ್ಧಿ ಹೇಳೋದಾಗ್ಲಿ ಮಾಡಿದ್ರೆ, ಆ ಮೂರ್ಖರು ತಮ್ಮ ಮೂರ್ಖತನದಿಂದ ನಮ್ಗೆ ಕೆಡುಕನ್ನುಂಟು ಮಾಡ್ತಾರೆ. ಅದಕ್ಕೆ ತಿಳಿದವ್ರು ಹೇಳ್ತಾರೆ, ದುಷ್ಟರನ್ನ ಕಂಡ್ರೆ ದೂರ ಇರಬೇಕು ಅಂತ. ಸಾರ ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ಅಂತ ಹೇಳ್ತಾರೆ. ಹಾಗೇನೆ ದುರ್ಜನರ ಸಂಘ ನಮ್ಗೆ ಕೆಡುಕನ್ನ ಉಂಟು ಮಾಡ್ತದೆ ಅಂತ. ಶ್ರೋತೃಗಳೇ, ಕೇಳಿದ್ರಲ್ಲ ಇವತ್ತಿನ ನೀತಿ ಕಥೆಯನ್ನ. ಮತ್ತೊಂದು ಕಥೆಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೆ ನಮಸ್ಕಾರ.

0: ನೀತಿ ಕಥೆಯನ್ನ ನಮ್ಮೊಂದಿಗೆ ಹಂಚಿಕೊಂಡವರು ಸುಮಾ ಕೆರೂರ್.
1: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

0: ವಿಜಯಪ್ರಕಾಶವಾಣಿ.
1: ನಾನು ಭಾರತದ ಸ್ವಾತಂತ್ರ್ಯಕ್ಕಾಗಿಯೇ ಜೀವಿಸುತ್ತಿದ್ದು ಅದಕ್ಕಾಗಿಯೇ ಮರಣಿಸುವೆನು. ಭಾರತದ ಸ್ವಾತಂತ್ರ್ಯವು ನನಗೆ ಸತ್ಯದ ಅಂಗವೇ ಆಗಿದೆ. ಸ್ವತಂತ್ರ ಭಾರತವು ಮಾತ್ರವೇ ನಿಜವಾದ ದೇವರನ್ನು ಪೂಜಿಸುವುದು. ನಾನು ಭಾರತದ ಸ್ವಾತಂತ್ರ್ಯಕ್ಕಾಗಿ ಏಕೆ ದುಡಿಯುತ್ತಿರುವೆನೆಂದರೆ, ನಾನು ಭಾರತದಲ್ಲಿ ಹುಟ್ಟಿ ಅದರ ಸಂಸ್ಕೃತಿಯ ಬಾಧ್ಯಸ್ಥನಾಗಿರುವುದರಿಂದ ಸ್ವದೇಶಿ ತತ್ವದಂತೆ ಮೊಟ್ಟ ಮೊದಲು ನಾನು ಭಾರತದ ಸಲುವಾಗಿಯೇ ಕಾರ್ಯನಿರ್ವಹಿಸಬೇಕಾಗಿದೆ. ಆದರೂ ನನ್ನ ಸ್ವದೇಶಾಭಿಮಾನವು ನನ್ನ ದೇಶಕ್ಕಷ್ಟೇ ಮೀಸಲಾಗಿಲ್ಲ, ಅನ್ಯ ಯಾವ ಜನಾಂಗಕ್ಕೂ ಅದರಿಂದ ಹಾನಿಯಾಗಬಾರದಷ್ಟೇ ಅಲ್ಲದೆ ಸಹಾಯಕವಾಗಬೇಕು. ನನ್ನ ಕಲ್ಪನೆಯು ಭಾರತ ಸ್ವಾತಂತ್ರ್ಯವು ಜಗತ್ತಿಗೆ ಎಂದೂ ಹಾನಿಕಾರಕವಾಗುವುದಿಲ್ಲ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನುಡಿಯಿದು.

ಸ್ನೇಹಿತರೆ, ವಿಜಯಪುರ ಆಕಾಶವಾಣಿಯ ಕೇಂದ್ರವಿದು ಎಫ್ಎಂ ಆ್ಯಂಡ್ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸರಿಯಾಗಿ 6:20 ಸಂಸ್ಕೃತ ವಾರ್ತೆಗಳು.

ಆಕಾಶವಾಣಿ ಅವಲೋಕನ ವಿಷಯ ಸುಸ್ಥಿರ ಗ್ರಾಮಗಳ ಯೋಜನೆಯ ಮೂಲಕ ಅಭಿವೃದ್ಧಿಯ ಹಾದಿಯಲ್ಲಿ ದೇಶದ ಗಡಿಗ್ರಾಮಗಳು. ಬರೆದವರು ಅಭಯ್ ದಾಮ್ಲೆ, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಭಾರತದ ಅಂತಾರಾಷ್ಟೀಯ ಗಡಿ ಪ್ರದೇಶಗಳಲ್ಲಿನ ಗ್ರಾಮಗಳನ್ನು ದೇಶದ ಅತ್ಯಂತ ಮೊದಲನೆಯ ಹಾಗೂ ಆಯಕಟ್ಟಿನ ಸಮುದಾಯಗಳನ್ನಾಗಿ ಸಬಲೀಕರಣಗೊಳಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಸುಸ್ಥಿರ ಗ್ರಾಮಗಳ ಕಾರ್ಯಕ್ರಮವು ಮಹತ್ವದ ಮೈಲಿಗಲ್ಲಾಗಿದೆ. ಭೌಗೋಳಿಕವಾಗಿ ದುರ್ಗಮವಾಗಿರುವ ಜೊತೆಗೆ ಮೂಲಸೌಕರ್ಯಗಳ ಕೊರತೆ ಹಾಗೂ ನಿರುದ್ಯೋಗದಿಂದಾಗಿ ಗಡಿಗ್ರಾಮಗಳಿಂದ ಜನರು ನಗರಗಳಿಗೆ ವಲಸೆ ಹೋಗುತ್ತಿರುವುದು ಹಲವು ದಶಕಗಳ ಸಮಸ್ಯೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಗಡಿಭಾಗದ ಜನರೇ ದೇಶದ ರಕ್ಷಣೆಯ ಪ್ರಥಮ ಕಾವಲುಗಾರರು ಮತ್ತು ಸೇನೆಯ ಕಣ್ಣು ಕಿವಿಗಳು ಎಂಬ ಪರಿಕಲ್ಪನೆಯೊಂದಿಗೆ ಅವರನ್ನು ಸಾಮಾಜಿಕವಾಗಿ, ಡಿಜಿಟಲ್ ಆಗಿ ಮತ್ತು ಆರ್ಥಿಕವಾಗಿ ಸಶಕ್ತಗೊಳಿಸಲು ಈ ಸಮಗ್ರ ಅಭಿವೃದ್ಧಿ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಭಾರತವು ಸುಮಾರು 15,000 ಕಿಲೋಮೀಟರ್ಗೂ ಹೆಚ್ಚಿನ ಅಂತಾರಾಷ್ಟೀಯ ಭೂಗಡಿಯನ್ನು ಬಾಂಗ್ಲಾದೇಶ, ಚೀನಾ, ಪಾಕಿಸ್ತಾನ, ನೇಪಾಳ, ಮ್ಯಾನ್ಮಾರ್, ಭೂತಾನ್ ಮತ್ತು ಆಫ್ಘಾನಿಸ್ತಾನಗಳೊಂದಿಗೆ ಹಂಚಿಕೊಂಡಿದೆ. 1999 ಕಾರ್ಗಿಲ್ ನುಸುಳುಕೋರರ ಸುಳಿವನ್ನು ಸೇನೆಗಿಂತ ಮೊದಲು ನೀಡಿದ್ದು ಇದೇ ಗಡಿವಾಸಿಗಳು ಎಂಬುದು ಗಡಿ ಪ್ರದೇಶಗಳ ಸಮುದಾಯಗಳು ದೇಶದ ಭದ್ರತೆಗೆ ಎಷ್ಟು ಪ್ರಮುಖ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ಈ ದಿಸೆಯಲ್ಲಿ 1980ರ ದಶಕದಲ್ಲಿ ಆರಂಭವಾದ ಗಡಿ ಪ್ರದೇಶ ಅಭಿವೃದ್ಧಿ ಯೋಜನೆಯ ಯಶಸ್ವಿ ಅನುಭವದ ಆಧಾರದ ಮೇಲೆ ಈಗಿನ ವೈಬ್ರೆಂಟ್ ವಿಲೇಜಸ್ ಯೋಜನೆ ಮೂಲಕ ಆಯ್ಕೆ ಮಾಡಿದ ಗಡಿಗ್ರಾಮಗಳಲ್ಲಿ ಪ್ರತಿಯೊಂದು ಸರ್ಕಾರಿ ಸೌಲಭ್ಯವನ್ನು ತಲುಪಿಸುವ ನಿಟ್ಟಿನಲ್ಲಿ ಆದ್ಯತೆಯ ಮೇರೆಗೆ ಕೆಲಸ ಮಾಡಲಾಗುತ್ತಿದೆ. ಈ ಯೋಜನೆಯನ್ನು 2 ಪ್ರಮುಖ ಹಂತಗಳಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ. ಮೊದಲ ಹಂತವಾದ ವೈಬ್ರೆಂಟ್ ವಿಲೇಜಸ್ ಪ್ರೋಗ್ರಾಂ 1 ಅನ್ನು 2023ರಲ್ಲಿ ಅರುಣಾಚಲ ಪ್ರದೇಶದ ಅತ್ಯಂತ ಪೂರ್ವದ ಗಡಿಗ್ರಾಮವಾದ ಕಿಬಿಥೋದಲ್ಲಿ ಅಧಿಕೃತವಾಗಿ ಚಾಲನೆಗೊಳಿಸಲಾಯಿತು. 1962 ಭಾರತ ಚೀನಾ ಯುದ್ಧದ ನೆನಪುಗಳನ್ನು ಹೊತ್ತಿರುವ ಈ ಪ್ರದೇಶದಿಂದ ಯೋಜನೆಯನ್ನು ಆರಂಭಿಸಿದ್ದು ಗಡಿಭಾಗದ ತುದಿಗೆ ಅಭಿವೃದ್ಧಿಯನ್ನು ತಲುಪಿಸುವ ಸರ್ಕಾರದ ದೃಢ ಸಂಕಲ್ಪಕ್ಕೆ ಸಾಕ್ಷಿಯಾಗಿದೆ. ಉತ್ತರ ಗಡಿಭಾಗದ ಅರುಣಾಚಲ ಪ್ರದೇಶ, ಹಿಮಾಚಲ ಪ್ರದೇಶ, ಸಿಕ್ಕಿಂ, ಉತ್ತರಾಖಂಡ ಹಾಗೂ ಲಡಾಖ್ ಕೇಂದ್ರಾಡಳಿತ ಪ್ರದೇಶದ 5 ಗಡಿಗ್ರಾಮಗಳಲ್ಲಿ ಮೂಲಸೌಕರ್ಯ, ಹವಾಮಾನ ವೈಪರೀತ್ಯ ತಡೆಯುವಂತಹ ರಸ್ತೆಗಳು, ಸೇತುವೆಗಳು, ವಿದ್ಯುತ್, ಕುಡಿಯುವ ನೀರು ಮತ್ತು ಸಂಪರ್ಕ ಜಾಲವನ್ನು ವಿಸ್ತರಿಸಲು ಈ ಹಂತದಲ್ಲಿ ಆದ್ಯತೆ ನೀಡಲಾಗಿದೆ. ಇದರ ಯಶಸ್ಸಿನ ನಂತರ ದೇಶದ ಉಳಿದ ಎಲ್ಲಾ ಅಂತಾರಾಷ್ಟೀಯ ಗಡಿಗ್ರಾಮಗಳಿಗೂ ಈ ಮಾದರಿಯನ್ನು ವಿಸ್ತರಿಸುವ ಉದ್ದೇಶದಿಂದ ವೈಬ್ರೆಂಟ್ ವಿಲೇಜಸ್ ಪ್ರೋಗ್ರಾಂ 2 ಅನ್ನು ಅನುಮೋದಿಸಲಾಗಿದೆ. ಅಸ್ಸಾಂ ಸಿಲ್ಚಾರ್ ಬಳಿಯ ನಾಥನ್ಪುರದಲ್ಲಿ ಚಾಲನೆ ಪಡೆದ ಈ 2ನೇ ಹಂತವು ಗೃಹ ಸಚಿವಾಲಯದ ಸಂಪೂರ್ಣ ಕೇಂದ್ರ ವಲಯ ಯೋಜನೆಯಾಗಿ ಜಾರಿಯಲ್ಲಿತ್ತು. ಅಸ್ಸಾಂ, ಬಿಹಾರ, ಗುಜರಾತ್, ಮಣಿಪುರ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಪಂಜಾಬ್, ರಾಜಸ್ಥಾನ, ತ್ರಿಪುರ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ ಹಾಗೂ ಜಮ್ಮು ಕಾಶ್ಮೀರ ಸೇರಿದಂತೆ 15 ರಾಜ್ಯಗಳು ಮತ್ತು 2 ಕೇಂದ್ರಾಡಳಿತ ಪ್ರದೇಶಗಳ ಗಡಿಬ್ಲಾಕ್ಗಳಲ್ಲಿನ ಸಾವಿರಾರು ಗ್ರಾಮಗಳನ್ನು ಒಳಗೊಂಡಿದೆ. ಈ ಹಂತದಲ್ಲಿ ಗಡಿ ಅಪರಾಧಗಳನ್ನು ತಡೆಯುವುದು ಮತ್ತು ತಡೆಗೋಡೆಯಂತಿರುವ ಸುಭದ್ರ ಗಡಿ ಸಮುದಾಯಗಳನ್ನು ನಿರ್ಮಿಸುವುದಕ್ಕೆ ವಿಶೇಷ ಒತ್ತು ನೀಡಲಾಗಿದೆ. ಈ ಯೋಜನೆಯಡಿ ಗಡಿ ಪ್ರದೇಶಗಳಲ್ಲಿ ಮೂಲಭೂತ ಸೌಕರ್ಯ ಒದಗಿಸುವುದರ ಜೊತೆಗೆ ಸ್ಥಳೀಯ ಆರ್ಥಿಕತೆಗೆ ಉತ್ತೇಜನ ನೀಡಲು ಹಬ್ ಮತ್ತು ಸ್ಪೋಕ್ ಮಾದರಿಯಲ್ಲಿ ಜೀವನಾಧಾರ ಚಟುವಟಿಕೆಗಳನ್ನು ಉತ್ತೇಜಿಸಲಾಗುತ್ತಿದೆ. ಒಂದು ಬ್ಲಾಕ್ ಒಂದು ಉತ್ಪನ್ನ ಪರಿಕಲ್ಪನೆಯಡಿ ಸ್ಥಳೀಯ ಉತ್ಪನ್ನಗಳಿಗೆ ಉತ್ತೇಜನ, ಸಣ್ಣ ಉದ್ದಿಮೆಗಳು, ಸ್ವಸಹಾಯ ಗುಂಪುಗಳು ಹಾಗೂ ಸಹಕಾರ ಸಂಘಗಳ ಮೂಲಕ ಯುವಕರು ಮತ್ತು ಮಹಿಳೆಯರಿಗೆ ಸ್ವಾವಲಂಬನೆ ಒದಗಿಸಲಾಗುತ್ತಿದೆ. ಇದರ ಜೊತೆಗೆ ಪ್ರೇಕ್ಷಣೀಯ ತಾಣಗಳು, ಸಾಹಸ ಪ್ರವಾಸೋದ್ಯಮ, ಪರಿಸರ ರೆಸಾರ್ಟ್ಗಳು ಮತ್ತು ಸಾಂಸ್ಕೃತಿಕ ಕೇಂದ್ರಗಳನ್ನು ನಿರ್ಮಿಸುವ ಮೂಲಕ ಪ್ರವಾಸೋದ್ಯಮವನ್ನು ಆದಾಯದ ಪ್ರಮುಖ ಮೂಲವನ್ನಾಗಿ ಬೆಳೆಸಲಾಗುತ್ತಿದೆ. ಗಡಿಯಲ್ಲಿ ನಿಯೋಜನೆಗೊಂಡಿರುವ ಇಂಡೋ ಟಿಬೆಟಿಯನ್ ಗಡಿ ಪೊಲೀಸ್ನಂತಹ ಭದ್ರತಾ ಪಡೆಗಳು ಸ್ಥಳೀಯ ರೈತರಿಂದಲೇ ಅಗತ್ಯ ಧಾನ್ಯ, ಹಾಲು, ತರಕಾರಿ ಮತ್ತು ಮೊಟ್ಟೆಗಳನ್ನು ನೇರವಾಗಿ ಖರೀದಿಸುತ್ತಿರುವುದು ಗಡಿವಾಸಿಗಳಿಗೆ ಮನೆಬಾಗಿಲಲ್ಲೇ ಸ್ಥಿರ ಮಾರುಕಟ್ಟೆ ಒದಗಿಸಿದೆ. ಇದರ ಜೊತೆಗೆ ವಿಕಸಿತ ವೈಬ್ರೆಂಟ್ ವಿಲೇಜ್ ಕಾರ್ಯಕ್ರಮದಡಿ ದೇಶದ ನಾನಾ ಭಾಗಗಳ 100 ಯುವ ಸ್ವಯಂ ಸೇವಕರು ಗಡಿಗ್ರಾಮಗಳಲ್ಲಿ ವಾಸ್ತವ್ಯ ಹೂಡಿ ಸ್ಥಳೀಯ ಜನರೊಂದಿಗೆ ಸಾಂಸ್ಕೃತಿಕ ವಿನಿಮಯ ಮತ್ತು ಸಮುದಾಯ ಸೇವೆಯಲ್ಲಿ ತೊಡಗಿಸಿಕೊಳ್ಳುತ್ತಿದ್ದಾರೆ. ರಸ್ತೆ ಸಂಪರ್ಕ, ಸ್ಮಾರ್ಟ್ ತರಗತಿಗಳು, ಆಸ್ಪತ್ರೆಗಳು, ಮೊಬೈಲ್ ಟವರ್ಗಳು ಹಾಗೂ ಡಿಜಿಟಲ್ ಸೇವೆಗಳು ಗಡಿಗ್ರಾಮಗಳನ್ನು ತಲುಪುತ್ತಿರುವುದರಿಂದ ಪ್ರತ್ಯೇಕತೆಯ ಭಾವನೆ ದೂರವಾಗುತ್ತಿದೆ. ಗಡಿಭಾಗದಲ್ಲಿ ಸುಧಾರಿಸುತ್ತಿರುವ ಈ ಮೂಲಸೌಕರ್ಯ ಹಾಗೂ ಜೀವನ ಮಟ್ಟದ ಫಲವಾಗಿ ಅರುಣಾಚಲ ಪ್ರದೇಶದ ಕುರುಂಗ್ ಕುಮೆ ದಿಬಾಂಗ್ ವ್ಯಾಲಿ ಮತ್ತು

ಶಿ ಯೋಮಿ ಜಿಲ್ಲೆಗಳ ಗಡಿಗ್ರಾಮಗಳಲ್ಲಿ ಹಿಂದೆ ಉದ್ಯೋಗ ಅರಸಿ ನಗರಗಳಿಗೆ ವಲಸೆ ಹೋಗಿದ್ದ ಕುಟುಂಬಗಳು ಮತ್ತೆ ತಮ್ಮ ತವರು ಗ್ರಾಮಗಳಿಗೆ ಹಿಂತಿರುಗುತ್ತಿವೆ. ಆದ್ದರಿಂದ ಸುಭದ್ರ, ಸ್ವಾವಲಂಬಿ ಹಾಗೂ ಅಭಿವೃದ್ಧಿ ಹೊಂದಿದ ಗಡಿ ಸಮುದಾಯಗಳನ್ನು ನಿರ್ಮಿಸುವ ಮೂಲಕ 2047 ವೇಳೆಗೆ ವಿಕಸಿತ ಭಾರತದ ಕನಸನ್ನು ನನಸು ಮಾಡಲು ಈ ಸುಸ್ಥಿರ ಗ್ರಾಮಗಳ ಯೋಜನೆ ಸದೃಢ ಅಡಿಪಾಯ ಹಾಕುತ್ತಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಬರೆದವರು ಅಭಯ್ ದಾಮ್ಲೆ, ಓದಿದವರು ಶಿಲ್ಪಾ ಹೆಚ್ಎಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ವಿಜಯಪುರ ಆಕಾಶವಾಣಿಯ ಕೇಂದ್ರವಿದು.
1: ರಾಜ ಶರವೇಗದ ಸರದಾರ, ಇವನ್ ಪ್ರಕಾರ ಬೈಕ್ ಹತ್ತು ಹಿಂಗ ಒಂದಿನ ಸಂಜೆ ಮುಂದ ಬೈಕ್ ಅನ್ನ ರಸ್ತೆ ಮೇಲೆ ಓಡಿಸೋ ಮುಂದ ಎದುರಿಗ್ ಬಂತೊಂದು ಭೂತ.
2: ಯಾರು ಯಾರು ನೀ ಯಾರು
1: ಅಂತ ಕೇಳದ ರಾಜ.
3: ನಿನ್ ಹಂಗ ದಿನಾ ನಾನು ಮಾಡ್ತಿದ್ದೆ ಮಜಾ, ಆದ್ರೆ ಹೆಲ್ಮೆಟ್ ಇಲ್ಲದಕ್ಕ ಸಿಕ್ತು ನನಗ ಸಜಾ. ಇವತ್ತು ಇದು ನನ್ನ ಪರಿಸ್ಥಿತಿ, ನೀನು ಬರ್ತೀಯೇನು ನನ್ ಜೊತೆ?
4: ಇಲ್ಲ ಇಲ್ಲ, ನಾನು ಬದುಕಬೇಕು.
1: ಅಂದ್ಮೇಲೆ ರಾಜ ಹೆಲ್ಮೆಟ್ ಹಾಕೋಬೇಕು. ಹೆಲ್ಮೆಟ್ ರಹಿತ ಪ್ರಯಾಣ ಮೃತ್ಯುವಿಗೆ ಆಹ್ವಾನ. ದ್ವಿಚಕ್ರ ಓಡಿಸೋ ಮುಂದ ಹೆಲ್ಮೆಟ್ ಧರಿಸ್ರಿ, ನಿಮ್ ತಲೆ ಉಳಿಸ್ರಿ.
3: ಇಲ್ಲಾಂದ್ರೆ ನನಗ್ ಕಂಪನಿ ಕೊಡ್ರಿ.

0: ಆತ್ಮೀಯ ವಿಜಯಪುರ ಆಕಾಶವಾಣಿ ಕೇಂದ್ರವಿದು. ಸರಿಯಾಗಿ 6:37 ಮುಂದಿನ ಕಾರ್ಯಕ್ರಮ. ಬೆಂಗಳೂರು ನಿಲಯದಿಂದ
1: ಪ್ರದೇಶ ಸಮಾಚಾರ ಕೇಳುತ್ತೀರಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
3: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
4: ಪೂರ್ಣಿ, ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
3: ಏನಾಯ್ತೆ ಸವಿ?
5: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
4: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೆ?
5: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
3: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದ್ಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
6: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
7: ಬನ್ನಿ ಕನ್ನಡ ನಾಡಿಗೆ, ಚೆಲುವು ಹರಡಿದ ಬೀಡಿಗೆ.
8: ಕನ್ನಡದ ಬಗ್ಗೆ ಮಕ್ಕಳಲ್ಲಿ ಬಾಲ್ಯದಿಂದಲೇ ಪ್ರೀತಿ ಬೆಳೆಯಲಿ. ನಮ್ಮ ತನು ಕನ್ನಡ, ಮನ ಕನ್ನಡ, ಸಮಸ್ತವೂ ಕನ್ನಡವಾಗಿರಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಎಲ್ ನೀನೋ ಹಿನ್ನೆಲೆ, ರಾಜ್ಯದಲ್ಲಿ ಭತ್ತ, ರಾಗಿ, ಜೋಳ, ದ್ವಿದಳ ಧಾನ್ಯಗಳ ಬಿತ್ತನೆ ಪ್ರದೇಶ ಇಳಿಮುಖ. ಆನ್ಲೈನ್ ಡೆಲಿವರಿ ಕಂಪನಿಗಳಿಂದ ಆಹಾರ ಉತ್ಪನ್ನ ಖರೀದಿ ವೇಳೆ ಎಚ್ಚರಿಕೆ ವಹಿಸುವಂತೆ ಗ್ರಾಹಕರಿಗೆ ಆರೋಗ್ಯ ಸಚಿವ ಯುಟಿ ಖಾದರ್ ಸಲಹೆ. ತಮಿಳುನಾಡಿಗೆ ನಿತ್ಯ 6,000 ಕ್ಯೂಸೆಕ್ ನೀರು ಹರಿಸಲು ಆದೇಶ. ಸಿಡಬ್ಲ್ಯೂಆರ್ಸಿ ವಿರುದ್ದ ಸಚಿವ ಚಲುವರಾಯಸ್ವಾಮಿ ಅಸಮಾಧಾನ. ರಾಜ್ಯದಲ್ಲಿ ಬಾಹ್ಯಾಕಾಶ ತಂತ್ರಜ್ಞಾನ ಅಭಿವೃದ್ದಿಗೆ ಸಂಪೂರ್ಣ ಸಹಕಾರ, ಸಚಿವ ಡಾ ಅಜಯ್ ಧರಂ ಸಿಂಗ್. ಕರ್ನಾಟಕದೊಂದಿಗೆ ಸಾಂಸ್ಕೃತಿಕ ಉತ್ಪಾದನೆ ಮತ್ತು ಎಎಸ್ ಸಾರಿಗೆ ಕ್ಷೇತ್ರದಲ್ಲಿ ಸಹಕಾರಕ್ಕೆ ಇಟಲಿ ಆಸಕ್ತಿ. ದೇಶಾದ್ಯಂತ ಮುಂಗಾರು ಬೆಳೆಗಳ ಬಿತ್ತನೆ ಪ್ರದೇಶ 1,086 ಲಕ್ಷ ಹೆಕ್ಟೇರ್ ದಾಟಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ದತ್ತಾಂಶದಲ್ಲಿ ತಿಳಿಸಿದೆ. ಆದರೆ ಎಲ್ನೀನೋ ಹವಾಮಾನ ಮಾದರಿಯ ಪ್ರತಿಕೂಲ ಪರಿಣಾಮದಿಂದಾಗಿ ಕರ್ನಾಟಕದಲ್ಲಿ ಪ್ರಮುಖವಾಗಿ ಭತ್ತ ಪ್ರದೇಶದ ವ್ಯಾಪ್ತಿ ಗಣನೀಯವಾಗಿ ಕುಸಿತ ಕಂಡಿದೆ. ಇದೇ ವೇಳೆ ಉದ್ದು ಮತ್ತು ಹೆಸರುಕಾಳುಗಳಂತಹ ದ್ವಿದಳ ಧಾನ್ಯಗಳ ಕೃಷಿ ಪ್ರದೇಶದ ವ್ಯಾಪ್ತಿಯಲ್ಲೂ ಇಳಿಕೆಯಾಗಿದೆ. ಜೋಳ, ರಾಗಿ ಬಿತ್ತನೆ ಪ್ರದೇಶವೂ ಕುಸಿತ ಕಂಡಿದೆ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಆನ್ಲೈನ್ ಡೆಲಿವರಿ ಕಂಪನಿಗಳಿಂದ ಆಹಾರ ಉತ್ಪನ್ನ ಖರೀದಿ ವೇಳೆ ಎಚ್ಚರಿಕೆ ವಹಿಸುವಂತೆ ಗ್ರಾಹಕರಿಗೆ ಆರೋಗ್ಯ ಸಚಿವ ಯುಟಿ ಖಾದರ್ ಸಲಹೆ ನೀಡಿದ್ದಾರೆ. ಆಹಾರ ಮತ್ತು ಔಷಧಿಗಳನ್ನು ಖರೀದಿಸುವ ಮೊದಲು ಮುಕ್ತಾಯ ದಿನಾಂಕವನ್ನು ಪರಿಶೀಲಿಸುವಂತೆ ತಿಳಿಸಿದ್ದಾರೆ. ಈವರೆಗೆ 3 ಕೋಟಿ ರೂಪಾಯಿ ಮೌಲ್ಯದ ಆಹಾರ ಮತ್ತು ಔಷಧಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಈ ನಡುವೆ ಇಂದು ಕರ್ನಾಟಕ ಆಹಾರ ಸುರಕ್ಷತೆ ಮತ್ತು ಔಷಧ ಮಂಡಳಿ ಬೆಂಗಳೂರಿನ ಆಹಾರ ಸಂಗ್ರಹಣೆ ಮತ್ತು ಸರಬರಾಜು ಘಟಕಗಳಲ್ಲಿ ದಾಳಿ ನಡೆಸಿ ಸುಮಾರು 1,40,00,000 ರೂಪಾಯಿ ಅಧಿಕ ಮೌಲ್ಯದ ಅವಧಿ ಮೀರಿದ ಹಾಗೂ ತಪ್ಪಾಗಿ ಬ್ರ್ಯಾಂಡ್ ಮಾಡಲಾದ ಆಹಾರ ಉತ್ಪನ್ನಗಳು ಹಾಗೂ ಔಷಧಿಗಳನ್ನು ವಶಪಡಿಸಿಕೊಂಡಿದೆ. ತಮಿಳುನಾಡಿಗೆ ನಿತ್ಯ 6,000 ಕ್ಯೂಸೆಕ್ ಕಾವೇರಿ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ನೀಡಿರುವ ಆದೇಶದ ಬಗ್ಗೆ ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಂಕಷ್ಟದ ಸ್ಥಿತಿಯಲ್ಲಿ 6,000 ಕ್ಯೂಸೆಕ್ ನೀರು ಹರಿಸುವುದು ಅಸಾಧ್ಯ ಎಂದು ಹೇಳಿದ್ದಾರೆ. ದೆಹಲಿಯಲ್ಲಿ ಕುಳಿತು ಆದೇಶ ನೀಡುವ ಪ್ರಾಧಿಕಾರಗಳ ಕಾರ್ಯವೈಖರಿಯನ್ನು ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಾಳೆಯೇ ಸುಪ್ರೀಂಕೋರ್ಟ್ಗೆ ಅರ್ಜಿ ಸಲ್ಲಿಸಲು ಚಿಂತನೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಇಸ್ರೋ ಸಾಧನೆ ದೇಶದ ಹೆಮ್ಮೆಯಾಗಿದ್ದು, ರಾಜ್ಯದಲ್ಲಿ ಬಾಹ್ಯಾಕಾಶ ತಂತ್ರಜ್ಞಾನ ಅಭಿವೃದ್ದಿಗೆ ಸಂಪೂರ್ಣ ಸಹಕಾರ ನೀಡಲಾಗುವುದು ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಅಜಯ್ ಧರಂ ಸಿಂಗ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಜಿಎಸ್ಎಲ್ವಿ F-17 EOS-5 ಉಡಾವಣೆ ಹಿನ್ನೆಲೆಯಲ್ಲಿ ಇಂದು ಇಸ್ರೋ ಅಧ್ಯಕ್ಷ ಹಾಗೂ ಬಾಹ್ಯಾಕಾಶ ಇಲಾಖೆಯ ಕಾರ್ಯದರ್ಶಿ ಡಾ ವಿ ನಾರಾಯಣನ್ ಅವರನ್ನು ಸಚಿವರು ಅಭಿನಂದಿಸಿದರು. ಇದೇ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ದೂರವಾಣಿ ಮೂಲಕ ಇಸ್ರೋ ಅಧ್ಯಕ್ಷರನ್ನು ಹಾಗೂ ಇಡೀ ತಂಡದ ಸಾಧನೆಗೆ ಶ್ಲಾಘನೆ ವ್ಯಕ್ತಪಡಿಸಿದರು. ಇಸ್ರೋ ಮತ್ತು ಕರ್ನಾಟಕ ಸರ್ಕಾರದ ನಡುವಿನ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಹಕಾರವನ್ನು ಇನ್ನಷ್ಟು ಬಲಪಡಿಸುವ ಅಗತ್ಯವಿದೆ ಎಂದು ತಿಳಿಸಿದ್ದಾರೆ. ಭಾರತ ಮತ್ತು ನೇಪಾಳಕ್ಕೆ ಇಟಲಿಯ ರಾಯಭಾರಿಯಾಗಿರುವ ಆಂಟೋನಿಯಾ ಬಾರ್ತೋಲಿ ಹಾಗೂ ಬೆಂಗಳೂರಿನ ಇಟಲಿ ಕಾನ್ಸುಲ್ ಜನರಲ್ ಜಿಯಾಂಡೋ ಮೆನಾಕೋ ಮಿಲಾನೋ ಇಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರನ್ನು ಭೇಟಿಯಾಗಿ ಸಮಾಲೋಚನೆ ನಡೆಸಿದರು. ಈ ವೇಳೆ ಬೆಂಗಳೂರಿನ ಹೊರಭಾಗದಲ್ಲಿ ಕೃಷಿ, ಆಹಾರ ಮತ್ತು ತ್ಯಾಜ್ಯದಿಂದ ಇಂಧನ ತಯಾರಿಸುವ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸುವುದು, ಸಮಗ್ರ ಮತ್ತು ಸಮರ್ಥ ನಗರ ಸಂಚಾರ ನಿರ್ವಹಣೆಗಾಗಿ ಕೃತಕ ಬುದ್ದಿಮತ್ತೆ ತಂತ್ರಜ್ಞಾನದಲ್ಲಿ ಪರಿಣತಿ ಹೊಂದಿರುವ ಇಟಲಿಯ ಕಂಪನಿಗಳ ಸೇವೆಗಳನ್ನು ಸಾರಿಗೆ ಕ್ಷೇತ್ರದಲ್ಲಿ ಬಲಗೊಳಿಸಿಕೊಳ್ಳುವಂತೆ ಪ್ರಸ್ತಾಪಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ

0: 9:15
1: ರಾಜ್ಯದ ನಗರಗಳಲ್ಲಿ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವ ಹಾಗೂ ಭವಿಷ್ಯದ ನಗರೀಕರಣಕ್ಕೆ ತಕ್ಕಂತೆ ಸಮಗ್ರ ಸಾರಿಗೆ ವ್ಯವಸ್ಥೆ ರೂಪಿಸುವ ನಿಟ್ಟನಲ್ಲಿ ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ಇಂದು ನಗರ ಭೂ ಸಾರಿಗೆ ನಿರ್ದೇಶನಾಲಯದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸಭೆಯಲ್ಲಿ ಸುಗಮ ಜನಸಂಚಾರ, ವೇಗದ, ಸುರಕ್ಷಿತ ಹಾಗೂ ಪರಿಸರ ಸ್ನೇಹಿ ನವೀನ ಸಾರಿಗೆ ವ್ಯವಸ್ಥೆಗಳನ್ನು ಅಳವಡಿಸುವ ಕುರಿತು ಚರ್ಚಿಸಲಾಯಿತು. ಮೆಟ್ರೋ, ಬಸ್, ರೈಲು ಸೇರಿದಂತೆ ವಿವಿಧ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಗಳ ಮೇಲೆ ಉತ್ತಮ ಸಮನ್ವಯ ಮತ್ತು ಸಂಪರ್ಕ ಕಲ್ಪಿಸುವ ಕುರಿತಂತೆ ಸಭೆಯಲ್ಲಿ ಚರ್ಚಿಸಲಾಯಿತು. ಬಳಿಕ ಅವರು ಮೈಸೂರಿನಲ್ಲಿ ಸಾರ್ವಜನಿಕ ಖಾಸಗಿ ಪಾಲುದಾರಿಕೆ ಮಾದರಿಯಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಅಂತಾರಾಷ್ಟೀಯ ದರ್ಜೆಯ ಚಿತ್ರನಗರಿ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಇದೇ ಮೊದಲ ಬಾರಿಗೆ ಪ್ರವಾಸೋದ್ಯಮ ಕ್ಷೇತ್ರದ ವಿವಿಧ ವಿಭಾಗಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡುತ್ತಿರುವ ಸಂಸ್ಥೆಗಳು, ಉದ್ಯಮಿಗಳು ಹಾಗೂ ವ್ಯಕ್ತಿಗಳನ್ನು ಗುರುತಿಸಲು ಕರ್ನಾಟಕ ಟೂರಿಸಂ ಅವಾರ್ಡ್ಸ್ 2026 ಆಯೋಜಿಸಲಾಗುತ್ತಿದೆ ಎಂದು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಇದೇ 17ರವರೆಗೆ ನಾಮನಿರ್ದೇಶನಕ್ಕೆ ಅರ್ಜಿ ಸಲ್ಲಿಸಬಹುದು. ಇದೇ 27ರಂದು ಪ್ರಶಸ್ತಿ ಪ್ರದಾನ ಸಮಾರಂಭ ಬೆಂಗಳೂರಿನಲ್ಲಿ ನಡೆಯಲಿದೆ. ಪ್ರಶಸ್ತಿಗಳ ಆಯ್ಕೆಗೆ ಉದ್ಯಮ ಕ್ಷೇತ್ರದ ಹಿರಿಯರು, ವಿಷಯ ತಜ್ಞರು ಹಾಗೂ ಸಂಬಂಧಿತ ಪ್ರತಿನಿಧಿಗಳನ್ನು ಒಳಗೊಂಡ ಸ್ವತಂತ್ರ ಸ್ಕ್ರೀನಿಂಗ್ ಸಮಿತಿ ಕಾರ್ಯನಿರ್ವಹಿಸಲಿದೆ. ಬೆಂಗಳೂರು ನಗರದಲ್ಲಿ ರಸ್ತೆ ಸುರಕ್ಷತೆ ಹೆಚ್ಚಿಸುವುದು ಹಾಗೂ ವಾಹನ ಸಂಚಾರ ಸುಗಮಗೊಳಿಸುವ ಉದ್ದೇಶದಿಂದ 5 ಪ್ರಮುಖ ಫ್ಲೈಓವರ್ ಹಾಗೂ ಎಲಿವೇಟೆಡ್ ಕಾರಿಡಾರ್ಗಳಲ್ಲಿ ವಿವಿಧ ವರ್ಗದ ವಾಹನಗಳ ಸಂಚಾರಕ್ಕೆ ವಿಧಿಸಲಾಗಿರುವ ನಿರ್ಬಂಧಗಳನ್ನು ಹಂತ ಹಂತವಾಗಿ ಜಾರಿಗೊಳಿಸಲು ಬೆಂಗಳೂರು ಸಂಚಾರ ಪೊಲೀಸರು ನಿರ್ಧರಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ಸಂಚಾರ ನಿರ್ಬಂಧಗಳನ್ನು ಜಾರಿಗೊಳಿಸಿದ ಬಳಿಕ ಬಿಜಿಎಸ್ ಫ್ಲೈಓವರ್, ಪೀಣ್ಯ ಫ್ಲೈಓವರ್ ಮತ್ತು ಡಬಲ್ ಡೆಕ್ಕರ್ ಫ್ಲೈಓವರ್ಗಳಲ್ಲಿ ಸಂಚಾರವು ಸುಗಮವಾಗಿ ಮತ್ತು ಪರಿಣಾಮಕಾರಿಯಾಗಿ ನಡೆಯುತ್ತಿರುವುದು ಕಂಡುಬರುತ್ತಿದೆ ಎಂದು ತಿಳಿಸಿದ್ದಾರೆ. ಮೊದಲ ಹಂತದಲ್ಲಿ ಸರಕು ವಾಹನಗಳಿಗೆ ನಿರ್ಬಂಧ ಮುಂದುವರಿಯಲಿದೆ. ಇದೇ 11ರಿಂದ ಎಲೆಕ್ಟ್ರಾನಿಕ್ ಸಿಟಿ ಎಲಿವೇಟೆಡ್ ಕಾರಿಡಾರ್ನಲ್ಲೂ ಹಂತ ಹಂತವಾಗಿ ನಿರ್ಬಂಧ ಜಾರಿಗೊಳಿಸಲಾಗುವುದು ಎಂದು ಹೇಳಿದ್ದಾರೆ. ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಮೊಬೈಲ್ ಫೋನ್ ಬಳಸಿದ ಆರೋಪಕ್ಕೆ ಸಂಬಂಧಿಸಿದಂತೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನು ವಿಚಾರಣೆಗೆ ಒಳಪಡಿಸಲು ಪೊಲೀಸರು ನಿರ್ಧರಿಸಿದ್ದಾರೆ. ಇಂದು ಅವರನ್ನು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ. ಈ ಪ್ರಕರಣದಲ್ಲಿ ಸೆಲ್ ಹಂಚಿಕೊಳ್ಳುತ್ತಿದ್ದ ಪ್ರತಾಪ್ ಮೊದಲನೇ ಆರೋಪಿಯಾದರೆ ಪ್ರಜ್ವಲ್ ರೇವಣ್ಣ ಎರಡನೇ ಆರೋಪಿ ಎಂದು ಪರಿಗಣಿಸಲಾಗಿದೆ. ಕೆಪಿಎಸ್ಸಿ ನೇಮಕಾತಿ ಹಗರಣಕ್ಕೆ ಸಂಬಂಧಿಸಿದಂತೆ ಅಮಾನತುಗೊಂಡಿರುವ ಅಧ್ಯಕ್ಷ ಸಾಹುಕಾರ್ ಶಿವಶಂಕರಪ್ಪ ಅವರಿಗೆ ಸಿಐಡಿ 3ನೇ ನೋಟಿಸ್ ಜಾರಿ ಮಾಡಿದೆ. ಪದೇ ಪದೇ ಸಮನ್ಸ್ ಜಾರಿ ಮಾಡಿದರೂ ವಿಚಾರಣೆಗೆ ಹಾಜರಾಗದ ಹಿನ್ನೆಲೆಯಲ್ಲಿ ಅವರನ್ನು ಬಂಧಿಸಲು ಪೊಲೀಸರು ಸಿದ್ದತೆ ನಡೆಸುತ್ತಿದ್ದಾರೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವ ಅವರ ನಿವಾಸದಲ್ಲಿ ಸಿಐಡಿ ಅಧಿಕಾರಿಗಳು ಶೋಧ ಮುಂದುವರಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರದ ಸಫಾರಿ ವಾಹನಗಳಿಗೆ ಜಿಪಿಎಸ್ ಹಾಗೂ ಡ್ಯಾಶ್ ಕ್ಯಾಮ್ಗಳನ್ನು ಅಳವಡಿಕೆ ಮಾಡಿ ವಾಹನಗಳ ಸಂಚಾರದ ಮೇಲೆ ಅರಣ್ಯ ಇಲಾಖೆ ನಿರಂತರ ನಿಗಾ ವಹಿಸಿದೆ. ಸಫಾರಿ ವಾಹನಗಳ ಸಂಚಾರದ ಮೇಲೆ ನಿಗಾ ವಹಿಸುವ ಜೊತೆಗೆ ವನ್ಯಜೀವಿಗಳ ಚಲನವಲನದ ಮೇಲೆ ಹೆಚ್ಚಿನ ಗಮನ ಹರಿಸಲು ಸಫಾರಿ ವಾಹನಗಳಿಗೆ ಜಿಪಿಎಸ್ ಹಾಗೂ ಡ್ಯಾಶ್ ಕ್ಯಾಮ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ವಾಹನಗಳು ಸಂಚರಿಸುವ ಮಾರ್ಗ, ವೇಗ ಸೇರಿದಂತೆ ವಿವಿಧ ಮಾಹಿತಿಯನ್ನು ಜಿಪಿಎಸ್ ಮೂಲಕ ಮೇಲ್ವಿಚಾರಣೆ ನಡೆಸಲಾಗುತ್ತಿದೆ. ವನ್ಯಜೀವಿಗಳ ಸುರಕ್ಷತೆ ಹಾಗೂ ಪ್ರವಾಸಿಗರ ಹಿತದೃಷ್ಟಿಯಿಂದ ಜಿಪಿಎಸ್ ಅಳವಡಿಸಲಾಗಿದೆ ಎಂದು ಗೋಪಾಲಸ್ವಾಮಿ ಬೆಟ್ಟ ವನ್ಯಜೀವಿ ವಲಯ ಅರಣ್ಯಾಧಿಕಾರಿ ಮಾಹಿತಿ ನೀಡಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆ ಬಳ್ಳಾರಿ ಜಿಲ್ಲೆಯಲ್ಲಿ 5 ವರ್ಷಗಳ ಹಿಂದೆ ಇಕೆವೈಸಿ ಮಾಡಿಸಿದ್ದ ಪಡಿತರ ಚೀಟಿದಾರರಿಗೆ ಈ ತಿಂಗಳ ಅಂತ್ಯದೊಳಗೆ ಮರು ಇಕೆವೈಸಿ ದೃಢಪಡಿಸಿಕೊಳ್ಳುವಂತೆ ಸೂಚಿಸಿದೆ. ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯ ಬೀದಿ ದೀಪಗಳ ಕಾರ್ಯನಿರ್ವಹಣೆಯನ್ನು ಪರಿಶೀಲಿಸಿ ದೋಷ ಕಂಡುಬಂದ ಕೂಡಲೇ ದುರಸ್ತಿ ಕೈಗೊಳ್ಳಬೇಕು ಎಂದು ಕೇಂದ್ರ ನಗರ ಪಾಲಿಕೆ ಆಯುಕ್ತ ಜಗದೀಶ್ ಜಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಲ್ನೀನೋ ಹಿನ್ನೆಲೆ ರಾಜ್ಯದಲ್ಲಿ ಭತ್ತ, ರಾಗಿ, ಜೋಳ, ದ್ವಿದಳ ಧಾನ್ಯಗಳ ಬಿತ್ತನೆ ಪ್ರದೇಶ ಇಳಿಮುಖ. ಆನ್ ಡೆಲಿವರಿ ಕಂಪನಿಗಳಿಂದ ಆಹಾರ ಸಚಿವ ಯುಟಿ ಖಾದರ್ ಸಲಹೆ. ತಮಿಳುನಾಡಿಗೆ ನಿತ್ಯ 6,000 ಕ್ಯೂಸೆಕ್ ನೀರು ಹರಿಸಲು ಆದೇಶ. ಸಿಡಬ್ಲ್ಯೂಆರ್ಸಿ ವಿರುದ್ದ ಸಚಿವ ಚಲುವರಾಯಸ್ವಾಮಿ ಅಸಮಾಧಾನ. ರಾಜ್ಯದಲ್ಲಿ ಬಾಹ್ಯಾಕಾಶ

0: ತಂತ್ರಜ್ಞಾನ ಅಭಿವೃದ್ಧಿಗೆ ಸಂಪೂರ್ಣ ಸಹಕಾರ, ಸಚಿವ ಡಾಕ್ಟರ್ ಅಜಯ್ ಧರಮ್ ಸಿಂಗ್. ಕರ್ನಾಟಕದೊಂದಿಗೆ ಸಾಂಸ್ಕೃತಿಕ ಉತ್ಪಾದನೆ ಮತ್ತು ಎಐ ಸಾರಿಗೆ ಕ್ಷೇತ್ರದಲ್ಲಿ ಸಹಕಾರಕ್ಕೆ ಇಟಲಿ ಆಸಕ್ತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं,
2: अब ओले पड़े या कीट पतंगे फसल खा जाए कोई फिक्र नहीं,
3: क्योंकि हमने लिया है प्रधानमंत्री फसल बीमा।
4: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
5: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
4: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण।
5: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
4: प्रधानमंत्री फसल बीमा योजना, आपकी फसलों का संपूर्ण सुरक्षा कवच। ಕೃಷಿ ಎಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ.
6: ಎಲ್ಲ ಕೇಳುವರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಮೀನು ಆರೋಗ್ಯ ಒಂದು ಹೊಸ ಸವಾಲು ಮತ್ತು ಕಣ್ಣಿಗೆ ಕಾಣದಂತಹ ಮೈಕ್ರೋ ಪ್ಲಾಸ್ಟಿಕ್, ಇದು ಇವತ್ತು ನಮ್ಮ ಮೀನುಗಾರರಿಗೆ ಮೀನು ಬೆಳಿಬೇಕು ಅನ್ನೋ ಒಂದು ಯೋಜನೆ ಹಾಕ್ಕೊಂಡವರು ವಿಚಾರ ಮಾಡಬೇಕಾಗಿದೆ. ಮೀನುಗಾರಿಕೆ ನಮ್ಮ ದೇಶದ ಉಪಕಸುಬಾಗಿದೆ, ಕೆಲವರ ಮುಖ್ಯ ಕಸುಬು ಕೂಡ ಆಗಿದೆ. ಹಾಗಾಗಿ ಮೀನು ಬೇಸಾಯ, ಮೀನು ಬೇಡಿಕೆ, ಮೀನಿನಿಂದ ಆರ್ಥಿಕ ಅಭಿವೃದ್ಧಿ ತುಂಬ ದೊಡ್ಡ ಪ್ರಮಾಣದಲ್ಲಿ ನಮ್ಮ ದೇಶದಿಂದ ಆಗ್ತಾ ಇದೆ. ಮೀನುಗಾರಿಕೆ ಈ ಉದ್ಯಮವನ್ನು ಬೆಳೆಸಬೇಕು ಅಂತ ಸರ್ಕಾರ ಕೂಡ ತಮ್ಮದೇ ಆದ ಒಂದು ಧೋರಣೆಯನ್ನು ತೆಗೆದುಕೊಂಡು ಇವತ್ತು ಪ್ರೋತ್ಸಾಹ ನೀಡ್ತಾ ಇದ್ದಾವೆ. ಸಾಕಷ್ಟು ಇವತ್ತು ಹೊಸ ಥರದ ಇಂಪ್ರೂವ್ಡ್ ಟೆಕ್ನಾಲಜಿ ಕೂಡ ಮೀನುಗಾರಿಕೆ ತಂತ್ರದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಹಾಗಿದ್ರೆ ಬನ್ನಿ, ಈ ಒಂದು ಮೀನು ಆರೋಗ್ಯದ ಸವಾಲು, ಕಣ್ಣಿಗೆ ಕಾಣದ ಮೈಕ್ರೋ ಪ್ಲಾಸ್ಟಿಕ್, ಈ ಬಗ್ಗೆ ಮಾಹಿತಿ ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ಮೀನುಗಾರಿಕಾ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ಚೇತನ್ ಎನ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಚೇತನ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
7: ನಮಸ್ಕಾರ ಸರ್.
6: ಇವತ್ತು ಮೀನು ಬೆಳಿಬೇಕು, ಮೀನು ಆರೋಗ್ಯ ಕಾಪಾಡ್ಕೋಬೇಕು, ಇದೆಲ್ಲ ಗೊಂದಲದಲ್ಲಿ ನಾವಿದ್ದೇವೆ. ಇದ್ರ ಜೊತೆಗೆ ಕಣ್ಣಿಗೆ ಕಾಣದಂತಹ ಮೈಕ್ರೋ ಪ್ಲಾಸ್ಟಿಕ್ ಅಂತ, ಇದು ಕೂಡ ನಮ್ಮ ಮೀನಿನ ದೇಹ ಸೇರಿಕೊಂಡಿದೆ. ಆ ಮೀನನ್ನು ಸೇವನೆ ಮಾಡೋದ್ರಿಂದ ಜನರಿಗೂ ಕೂಡ ಬರ್ಬೋದಾ, ಒಂದೊಂದಾಗಿ ಡಾಕ್ಟರ್ ಚೇತನ್ ಅವರೇ ನಮಗೆ ಮಾಹಿತಿ ಮಾಡಿಕೊಡಿ. ಏನು ಮೈಕ್ರೋ ಪ್ಲಾಸ್ಟಿಕ್ ಅಂದ್ರೇನು, ಈ ಮೀನುಗಾರರಿಗೆ ಇದು ಯಾಕೆ ಈ ವಿಷಯಕ್ಕೆ ತಲೆ ಕೆಡಿಸ್ಕೋಬೇಕು?
8: ಈಗ ಮೊದಲನೇದಾಗಿ ಮೀನುಗಾರಿಕೆಯಲ್ಲಿ ಬರುವಂಥದ್ದು ಆರೋಗ್ಯಕರವಾದಂಥ ಆಹಾರವನ್ನು ನಾವು ಉತ್ಪಾದನೆ ಮಾಡಿ ಹೆಚ್ಚಿನ ಲಾಭ ಪಡೀಲಿಕ್ಕೆ ಸಾಧ್ಯ ಮಾಡಿಕೊಳ್ಳುವಂಥ. ಆದರೆ ಈಗಿನ ಪರಿಸರಗಳ ಮೇಲೆ ಒತ್ತಡ ಇರುವಂಥ ರೀತಿಯಲ್ಲಿ ನೋಡೋದಾದರೆ ಹಲವಾರು ರೀತಿಯಲ್ಲಿ ನಾವು ಪರಿಸರವನ್ನು ಒಂದು ರೀತಿಯಲ್ಲಿ ಮಾಲಿನ್ಯ ಮಾಡ್ತಾನೇ ಬಂದಿದ್ದೇವೆ. ಅದರಲ್ಲಿ ಈಗ ನಾವು ತುಂಬ ಮುಖ್ಯವಾಗಿ ಗಮನ ಹರಿಸಬೇಕಾಗಿರುವಂಥದ್ದು ಮೈಕ್ರೋ ಪ್ಲಾಸ್ಟಿಕ್ ಬಗ್ಗೆ. ಯಾಕಂದರೆ ಮೈಕ್ರೋ ಪ್ಲಾಸ್ಟಿಕ್ ಹೇಗೆ ಅಂತಂದರೆ ಅದು ಕಣ್ಣಿಗೆ ಕಾಣೋವಂಥದ್ದು ಅಲ್ಲ, ಅದನ್ನು ನಾವು ಈ 0.2 inch ಅಂತ ಹೇಳ್ತೇವೆ, ಅಥವಾ 5 millimeter ಕಡಿಮೆ ಗಾತ್ರ ಇರುವಂಥ ಪ್ಲಾಸ್ಟಿಕ್ ಕಣಗಳು. ಇದು ಹಲವಾರು ರೀತಿಯಲ್ಲಿ ನಮ್ಮ ನೀರಿಗೆ ಸೇರುವಂಥದ್ದು. ಅದು ನಾವು ಬಳಸ್ತಾ ಇರೋಂಥ ದೈನಂದಿನ ಪ್ಲಾಸ್ಟಿಕ್ ವಸ್ತುಗಳಾಗಿರ್ಬೋದು, ಕೈಗಾರಿಕಾ ತ್ಯಾಜ್ಯಗಳಿಂದ ಇರ್ಬೋದು, ಅಥವಾ ಹಲವಾರು ರೀತಿಯಲ್ಲಿ ನಾವು ಉಪಯೋಗಿಸಿ ಬಿಸಾಡಿರುವಂಥ ಪ್ಲಾಸ್ಟಿಕ್ ಪೇಪರ್ಗಳಾಗಿರ್ಬೋದು. ಇದರಿಂದ ಹಲವಾರು ರೀತಿಯಲ್ಲಿ ಅದು ಬದಲಾವಣೆ ಆಗುತ್ತೆ. ಅದು ಸೂರ್ಯನ ಕಿರಣಗಳಿಂದ ಆಗಿರ್ಬೋದು, ಅಥವಾ ಕೆಲವು ಕಡೆ ಸುಟ್ಟು ಅದನ್ನು ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡುವಂಥದ್ದಾಗಿರ್ಬೋದು. ಹಾಗೆ ಅದರಿಂದ ಬಂದಿರುವಂಥ ಸಣ್ಣ ಕಣಗಳೇನಿದೆ ಅದನ್ನು ನಾವು ಮೈಕ್ರೋ ಪ್ಲಾಸ್ಟಿಕ್ ಅಂತ ಹೇಳ್ತೇವೆ. ಅದು ಹಲವಾರು ರೀತಿಯಲ್ಲಿ ಹಲವಾರು ಜಲಸಂಪನ್ಮೂಲಗಳಿಗೆ ಅದು ಸೇರಂತು. ಅದರಿಂದ

0: ಕೆಲವು ಜೀವಿಗಳಲ್ಲಿ ಸೇರ್ಕೊಳ್ಳುವಂಥದ್ದು ಅಥವಾ ಜೀವಿಗಳಿಗೆ ಅಲ್ಲೇ ಅದು ಮಾರ್ಕವಾಗಿರ್ಬೋದು. ಇನ್ನು ಕೆಲವು ಇದರಲ್ಲಿ ಅದು ಬೇರೆ ಒಂದು, ನಾವು ಫುಡ್ ಚೈನಲ್ಲಿ ಹೇಳಿದಾಗ ಬೇರೆ ಒಂದು ಜೀವಿಗೆ ಅದು ಟ್ರಾನ್ಸ್ಫರ್ ಆಗುವಂಥ, ನಾವು ಬಯೋ ಅಕ್ಯುಮುಲೇಷನ್ ಅಂತ ಹೇಳ್ತೇವೆ. ಅಂದರೆ ಒಂದು ಸಣ್ಣ ಜೀವಿಯಲ್ಲಿ ಅದು ಹೆಚ್ಚಾಗಿ ಸೇರಿಕೊಂಡು ಆ ಜೀವಕ್ಕೆ ನಾಶ ಆಗದೇ ಇರ್ಬೋದು, ಆದರೆ ಅದನ್ನು ಸೇವಿಸುವಂಥ ಇನ್ನೊಂದು ಜೀವಕ್ಕೆ ಅದು ಪ್ರಮಾಣ ಹೆಚ್ಚು ಮಾಡುವಂಥದ್ದು. ಇದು ಮೈಕ್ರೋಪ್ಲಾಸ್ಟಿಕ್ ಈಗ ಹಲವಾರು ರೀತಿಯಲ್ಲಿ ಹಲವಾರು ಸಬ್ಸ್ಗಳು, ಅದು ನೀರಾಗಿರ್ಬೋದು, ಮಣ್ಣಾಗಿರ್ಬೋದು, ಈ ಇನ್ನು ಗಾಳಿಯಲ್ಲೂ ಕೂಡ ಕೆಲವು ಇದರಲ್ಲಿ ಮೈಕ್ರೋಪ್ಲಾಸ್ಟಿಕ್ ಇರೋವಂಥ ಹಲವಾರು ಸಂಶೋಧನೆಗಳು ನಮಗೆ ತೋರಿಸುತ್ತೆ.
1: ಹಾಗಾಗಿ ಮೈಕ್ರೋಪ್ಲಾಸ್ಟಿಕ್ ಬಗ್ಗೆ ನಮ್ಮ ಮೀನುಗಾರರು, ಮೀನು ಕೃಷಿ ಉದ್ಯಮವನ್ನು ವಿಚಾರ ಮಾಡಿದವರು ಇದು ವಿಚಾರ ಮಾಡಬೇಕಾಗುತ್ತೆ ಅಂತ.
0: ಹೌದು, ಈಗ ಮೀನು ಕೃಷಿಯಲ್ಲಿ ಅಂತಂದರೆ ನಾವು ಮೊದಲಿಗೆ ಯೋಚನೆ ಮಾಡುವಂಥದ್ದು ಏನು ಅಂದರೆ, ನಾವು ನೀರನ್ನು ಹಲವಾರು ಜಾಗಗಳಿಂದ ತಗೋತೇವೆ. ಅದು
1: ಡಾಕ್ಟರ್ ಚೇತನ್ ಅವರೇ, ಈಗ ಮೈಕ್ರೋಪ್ಲಾಸ್ಟಿಕ್ಗಳು ಸಾಮಾನ್ಯವಾಗಿ ನಮ್ಮ ಕೆರೆ, ನಮ್ಮ ಕೊಳ, ಜಲಾಶಯಗಳನ್ನು ಹೆಂಗೆ ಆಕ್ರಮಿಸ್ಕೊಳ್ತಾ ಇವೆ, ಇದ್ರ ಬಗ್ಗೆ ಹೇಳಿ.
0: ಈಗ ನಾವು ಒಂದು ಕೆರೆ ಅಂತ ಉದಾಹರಣೆಗೆ ತಗೊಂಡ್ರೆ, ಕೆರೆ ಸುತ್ತಮುತ್ತ ನೀರು ಬರುವಂಥ ಜಾಗಗಳು ಹಲವಾರಿದೆ. ಅದು ಬೆಟ್ಟದಿಂದ ಇರ್ಬೋದು, ಸಣ್ಣ ತೊರೆಗಳಿಂದ ಇರ್ಬೋದು, ಆ ಹಲವಾರು ಜಾಗದಲ್ಲಿ ಈಗ ಬೇಸಿಗೆಗಾಲದಲ್ಲಿ ಏನಾಗುತ್ತೆ, ಹಲವಾರು ತ್ಯಾಜ್ಯಗಳು ಅದರಲ್ಲಿ ಸೇರಿಕೊಳ್ಳುತ್ತೆ. ಅದರಲ್ಲಿ ಪ್ಲಾಸ್ಟಿಕ್ ಆಗಿರ್ಬೋದು ಅಥವಾ ನೈಸರ್ಗಿಕವಾಗಿ ಕೊಳೆಯುವಂಥ ಸಾಮರ್ಥ್ಯ ಇರುವಂಥ ಪದಾರ್ಥಗಳಾಗಿರ್ಬೋದು ಎಲ್ಲವನ್ನು. ನಾವು ಆ ಕೆರೆಗಳಿಗೆ ಮಳೆಗಾಲದಲ್ಲಿ ಏನು ಮಾಡ್ತೇವೆ ಅಂತಂದರೆ, ಇದನ್ನು ಯಾವುದನ್ನು ತಡೆಗಟ್ಟುವಂಥ ವ್ಯವಸ್ಥೆಗಳನ್ನು ಮಾಡಿಕೊಳ್ಳೋದಿಲ್ಲ. ಇದು ಒಂದು ಕೆರೆಯ ಒಂದು ಉದಾಹರಣೆ. ಆದರೆ ನದಿಗಳಿಗೆ ನೀವು ನೋಡಿರ್ಬೋದು, ಹಲವಾರು ಜಾಗಗಳಲ್ಲಿ ನದಿಗಳಲ್ಲಿ ಸ್ನಾನ ಮಾಡುವಂಥದ್ದಾಗಿರ್ಬೋದು, ನದಿಗಳ ಪಕ್ಕದಲ್ಲಿ ಬಟ್ಟೆಗಳನ್ನು ಒಗೆಯುವಂಥದ್ದಾಗಿರ್ಬೋದು, ಅಥವಾ ಹಲವಾರು ತ್ಯಾಜ್ಯಗಳನ್ನು ನದಿಗಳಿಗೆ ಹಾಕುವಂತಾಗಿರ್ಬೋದು, ಈ ಥರ ಎಲ್ಲ ಆದಾಗ ಹಲವಾರು ಪ್ಲಾಸ್ಟಿಕ್ ಪದಾರ್ಥಗಳೇನಿದೆ ಅದು ನೀರಿಗೆ ಸೇರುವಂಥ ಸಾಧ್ಯ ಇದೆ. ಆ ನೀರಿಗೆ ದೊಡ್ಡ ಪ್ಲಾಸ್ಟಿಕ್ ಪದಾರ್ಥಗಳು ಸೇರಿದಾಗ ಅಷ್ಟೊಂದು ದೊಡ್ಡ ಸಮಸ್ಯೆ ಅನ್ನಿಸೋದಿಲ್ಲ. ಆದರೆ ಅದು ರಾಸಾಯನಿಕವಾಗಿ ಅದು ಬದಲಾವಣೆಯಾಗಿ ಹಲವಾರು ರಾಸಾಯನಿಕ ಪದಾರ್ಥಗಳೊಂದಿಗೆ ಒಂದು ಕೆಮಿಕಲ್ ರಿಯಾಕ್ಷನ್ ಆಗಿ ಅದು ಬಿಡುವಂಥ ಸಣ್ಣ ಕಣಗಳೇನಿದೆ ಅದು ಕಣ್ಣಿಗೆ ಕಾಣೋದಿಲ್ಲ. ಅದು ಹಲವಾರು ಪದಾರ್ಥಗಳಾಗಿ ಅದು ಹಲವಾರು ಜಲಸಂಪನ್ಮೂಲಗಳಿಗೆ ಸೇರುವಂಥದ್ದು. ಅದಕ್ಕೆ ನದಿಯಿಂದ ಹಲವಾರು ಜನರು ನೀರನ್ನು ತೆಗೆದು ಕೃಷಿಯನ್ನು ಮಾಡ್ತಾರೆ, ಹಲವಾರು ಜನರು ನೀರು ಕುಡಿಲಿಕ್ಕೆ ಬಳಕೆ ಮಾಡ್ತಾರೆ, ಹಲವಾರು ಕೃಷಿ ಬೆಳೆಗಳಲ್ಲಿ ಅದನ್ನು ವಿವಿಧ ರೀತಿಯಲ್ಲಿ ಉಪಯೋಗ ಮಾಡ್ತಾರೆ. ಸೊ ಈ ರೀತಿಯಲ್ಲಿ ಮೈಕ್ರೋಪ್ಲಾಸ್ಟಿಕ್ ಈ ಥರ ಒಂದು ಜಲಸಂಪನ್ಮೂಲಗಳಿಗೆ ಸೇರಲಿಕ್ಕೆ ಸಾಧ್ಯ ಇರುತ್ತೆ.
1: ಹಾಗಾಗಿ ನಾವು ಕೂಡ ಮುಂಜಾಗ್ರತೆ ವಹಿಸಬೇಕಾಗುತ್ತೆ. ನಮ್ಮ ರೈತರು ಅಥವಾ ಸಾಮಾನ್ಯ ಜನರು ಈಗ ಮೈಕ್ರೋಪ್ಲಾಸ್ಟಿಕ್ ಈ ಥರ ಎಲ್ಲ ನಮ್ಮ ಕೆರೆ, ನಮ್ಮ ಕೊಳ, ನಮ್ಮ ಜಲಾಶಯಗಳಿಗೆ ಹೋಗ್ತಾ ಇದ್ರೆ ಮುಂದೇನು, ಹೌದಲ್ಲ, ಇದು ಕೂಡ ನಾವು ನಮ್ಮ ಸಮಸ್ಯೆಗಳನ್ನು ಇನ್ನೂ ನಾವು ಜಾಸ್ತಿ ಮಾಡ್ಕೋತಾ ಹೋದಂಗಾಗುತ್ತೆ.
0: ಹೌದೌದು.
1: ಡಾಕ್ಟರ್ ಚೇತನ್ ಅವರೇ, ಈ ಮೀನು ಮೈಕ್ರೋಪ್ಲಾಸ್ಟಿಕ್ಗಳನ್ನು ಹೆಂಗೆ ತಿನ್ನುತ್ತೆ?
0: ಈಗ ಮೈಕ್ರೋಪ್ಲಾಸ್ಟಿಕ್ ಸಣ್ಣ ಕಣಗಳಾಗಿರೋದ್ರಿಂದ ಕೆಲವು ಸೂಕ್ಷ್ಮ ಸಸ್ಯ ಜೀವಿಗಳ ತರನೇ ಅದು ಕೂಡ ಕಾಣುತ್ತೆ ನೀರಲ್ಲಿ ಮೀನುಗಳಿಗೆ. ಒಂದು ಪ್ರೈಮರಿ ಫುಡ್ ಅಂತ ಹೇಳ್ತೇವೆ, ಪ್ರಾಥಮಿಕ ಆಹಾರ ಆಗಿರೋದ್ರಿಂದ ಸೂಕ್ಷ್ಮ ಸಸ್ಯ ಜೀವಿಗಳು ಅದರಂತೆ ಇದನ್ನು ಕೂಡ ಅದನ್ನು ಸೇವಿಸುವಂಥ ಕಾರ್ಯಗಳನ್ನು ಮಾಡುತ್ತೆ. ಹಾಗಾಗಿ ಮೈಕ್ರೋಪ್ಲಾಸ್ಟಿಕ್ ಕಣಗಳು ಅದು ಮೀನಿನ ಒಳಗಡೆ ಹೋಗಲಿಕ್ಕೆ ಸಾಧ್ಯ ಇರುತ್ತೆ. ಇದು ಒಂದು. ಎರಡನೇದಾಗಿ ಹಲವಾರು ರೀತಿಯಲ್ಲಿ ನಾವು ಉಪಯೋಗಿಸುವಂಥ ಮೀನಿನ ಆಹಾರ, ಈಗ ನಾವು ತಗೊಂಡಿರುವಂಥ ಏನು ಕಚ್ಚಾ ಪದಾರ್ಥಗಳಿದೆ ಮೀನಿನ ಆಹಾರವನ್ನು ಸಿದ್ಧ ಮಾಡಲಿಕ್ಕೆ, ಅದರಲ್ಲಿ ಕೂಡ ಬಂದಿರುವಂಥ ಸಾಧ್ಯತೆ ಇರುತ್ತೆ. ಸೊ ಅದನ್ನೆಲ್ಲ ನೋಡಿದಾಗ ಮೀನಿನ ಒಳಗೆ ಹೋಗಿದ್ದು ಎಲ್ಲವೂ ಪರಿಣಾಮಕಾರಿ ಅಂತ ನಾವು ಹೇಳಲಿಕ್ಕಾಗಲ್ಲ. ಜೀರ್ಣಾಂಶದಲ್ಲಿ ಎಲ್ಲ ಭಾಗವೂ ಹೋಗ್ಬೋದು, ಕೆಲವು ಭಾಗಗಳು ಅಲ್ಲೇ ಅದು ಹೊಟ್ಟೆಯಲ್ಲಾಗಿರ್ಬೋದು ಅಥವಾ ಕರುಳಲ್ಲಾಗಿರ್ಬೋದು ಅಥವಾ ವಿವಿಧ ಏನು ಅಂಗಗಳಲ್ಲಿ ಅದು ಸೇರ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಈ ಮೀನುಗಳಿಗೆ ಮೊದಲನೇದಾಗಿ ಸೂಕ್ಷ್ಮ ಸಸ್ಯಗಳ ಜೀವಿತರ ಇರೋದು ಒಂದು ಕಣಗಳ ರೀತಿಯಲ್ಲೇ ಇರೋದ್ರಿಂದ ಮೈಕ್ರೋಪ್ಲಾಸ್ಟಿಕ್ ಅದು ಸೇವನೆ ಅದಕ್ಕೆ ಸುಲಭ ಆಗಿರುತ್ತೆ. ಅದು ಪ್ರಮುಖ ಆಹಾರದ ಸೋರ್ಸ್ ಆಗಿರುತ್ತೆ.
1: ಡಾಕ್ಟರ್ ಚೇತನ್ ಅವರೇ, ಈಗ ಮೀನುಗಳ ಜೀರ್ಣಾಂಗಕ್ಕೆ ಮೈಕ್ರೋಪ್ಲಾಸ್ಟಿಕ್ ಸೇರಿದಾಗ ಏನಾಗ್ಬೋದು?
0: ಈಗ ಮೀನುಗಳಲ್ಲಿ ಅಂತಂದರೆ, ಈಗ ನಾವು ಬರೀ ಆಹಾರ ಸೇವನೆಗೋಸ್ಕರ ಮೀನುಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ರೆ ಹೆಚ್ಚಾಗಿ ನಾವೇನು ಮಾಡ್ತೇವೆ ಅಂದರೆ ಹೊಟ್ಟೆ ಭಾಗ ಅಥವಾ ಕರಳನ್ನು ತೆಗೆಯೋದ್ರಿಂದ ನಮ್ಮ ಆಹಾರ ಪದ್ಧತಿಯಲ್ಲಿ ಅದು ಹೆಚ್ಚಿನ ಸಮಸ್ಯೆ ಆಗೋದಿಲ್ಲ. ಆದರೆ ಕೆಲವು ವಿಷಯದಲ್ಲಿ ಏನಾಗುತ್ತೆ ಅಂದರೆ, ಬರೀ ಪ್ಲಾಸ್ಟಿಕ್ ಕಣಗಳು ಮಾತ್ರದೇ ಸಮಸ್ಯೆ ಅಲ್ಲ, ಪ್ಲಾಸ್ಟಿಕ್ ಕಣಗಳು ನೀರಲ್ಲಿದ್ದಾಗ ಅದರ ಮೇಲೆ ಕೆಲವು ರಾಸಾಯನಿಕ ಪದಾರ್ಥಗಳು ಸೇರಿಕೊಳ್ಳುವಂಥದ್ದಾಗಿರ್ಬೋದು, ಬೇಡವಾದಂಥ ಜೀವಿಗಳು ಅದ್ರ ಮೇಲೆ ಬೆಳೆದು ಅದು ಮೀನಿನ ಒಳಗೆ ಸೇರುವಂಥದ್ದು, ಅದರಿಂದ ಹಲವಾರು ಮೀನುಗಳಿಗೆ ಅದು ನಾವೇನು ಹೇಳ್ತೇವೆ ರೋಗ ತರುವಂಥ ಕಾರಣ ಆಗಿರ್ಬೋದು, ಈ ಥರ ಆಗುವಂಥ ಸಾಧ್ಯ ಇರುತ್ತೆ. ಎರಡನೇದಾಗಿ ಈಗ ಅದರ ಜೀರ್ಣೋದ್ಧಾರದ ಬಗ್ಗೆ ನೋಡೋದಾದರೆ, ಕೆಲವು ಇದರಲ್ಲಿ ಅದರದ್ದು ಮೊಟ್ಟೆಯ ಉತ್ಪಾದನಾ ಶಕ್ತಿಯನ್ನು ಕ್ಷೀಣಿಸ್ಬೋದು ಅಥವಾ ಅದರ ಏನು ಒಂದು ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸ್ಬೋದು ಅಥವಾ ಬೆಳವಣಿಗೆಯನ್ನು ಕುಂಠಿತಗೊಳಿಸ್ಬೋದು, ಈ ಥರದ್ದೆಲ್ಲ ಸಮಸ್ಯೆಗಳು ಮೈಕ್ರೋಪ್ಲಾಸ್ಟಿಕ್ಕಿಂದ

0: ಸ್ವರೂಪಕ್ಕೆ ಸಾಧ್ಯ ಇರ.
1: ಈಗ ಮೈಕ್ರೋಪ್ಲಾಸ್ಟಿಕ್ಗಳು ಮೀನುಗಳ ಬೆಳವಣಿಗೆ ಮತ್ತು ಆಹಾರ ಸೇವನೆ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಅಂತೀರಿ?
0: ಈಗ ಒಂದು ನಾನು ಹೇಳಿದಾಗೆ ಮೈಕ್ರೋಪ್ಲಾಸ್ಟಿಕ್ಗಳು ಆರೋಗ್ಯಕ್ಕೆ ಹಾನಿಕಾರಕ, ಆದರೆ ಕೆಲವು ವಿಷಯಗಳಲ್ಲಿ ಈಗ ಜೀರ್ಣಾಂಶದಿಂದ ಹೊರಗಡೆ ಹೋದಾಗ ಅದು ಸಮಸ್ಯೆ ಆಗೋದಿಲ್ಲ, ಆದರೆ ಒಳಗಡೆ ಸೇರಿಕೊಂಡಾಗ ಹಲವಾರು ರೀತಿಯಲ್ಲಿ ನಾವು ಹೇಳುವಂಥದ್ದು ಒಂದು ಸರ್ಕ್ಯುಲೇಷನ್ ಪ್ರೋಸೆಸ್ ಅಂತ ಹೇಳುತ್ತೆ. ಈ ಇದರಲ್ಲಿ ಕೆಲವು ಸರಿ ಅದನ್ನು ನೈಸರ್ಗಿಕವಾಗಿರುವಂಥ ಪದ್ಧತಿಗಳನ್ನು ನಾವು ನಿಲ್ಲಿಸುವಂಥದ್ದಾಗುತ್ತೆ ಈ ಪ್ಲಾಸ್ಟಿಕ್ ಪದಾರ್ಥಗಳಿಂದ. ಆವಾಗ ಆ ಮೀನಿನಲ್ಲಿ ಸ್ಟ್ರೆಸ್ ಅನ್ನೋದು ಉತ್ಪನ್ನ ಆಗುತ್ತೆ. ಆ ಸ್ಟ್ರೆಸ್ಸಿಂದ ಏನಾಗುತ್ತೆ, ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಮಾಡದೇ ಇರ್ಬೋದು, ಅಥವಾ ನೀವು ಆ ಸಮಯದಲ್ಲಿ ಮೀನುಗಳಿಗೆ ಪ್ರತ್ಯೇಕವಾಗಿ ನೀಡುತ್ತಿದ್ದ ಆಹಾರದ ಪ್ರಮಾಣ ಹೆಚ್ಚಾಗಿ ಆ ಸೇವನೆ ಮಾಡಿದ ಕೆಳಗೆ ವೇಸ್ಟ್ ಆಗಿರ್ಬೋದು. ಆ ವೇಸ್ಟ್ ಏನಾಗುತ್ತೆ, ಮತ್ತೆ ಇಂಡೈರೆಕ್ಟಾಗಿ ಅದು ಕೊಳತ ಪದಾರ್ಥಗಳಾಗಿ ನೀರಿನ ಮಾಲಿನ್ಯ ಮಾಡಲಿಕ್ಕೆ ಶುರು ಆಗುತ್ತೆ. ಅದರಿಂದ ಅಮೋನಿಯಾ ಕಂಟೆಂಟ್ ಜಾಸ್ತಿ ಆಗುತ್ತೆ, ಅಥವಾ ಆಕ್ಸಿಜನ್ ಲೆವೆಲ್ಸ್ ಕಡಿಮೆ ಆಗುತ್ತೆ. ಈ ಥರದ್ದೆಲ್ಲ ನೀರಿನ ಗುಣಧರ್ಮಗಳು ಕೂಡ ಹಾಳಾಗ್ತಾ ಇರೋದ್ರಿಂದ ಮೀನಿನ ಆರೋಗ್ಯಕ್ಕೂ ಸಮಸ್ಯೆ ಇದೆ. ಅದನ್ನ ಜೊತೆಗೆ ಮೀನು ಕೂಡ ಅದರ ಬೆಳವಣಿಗೆ ಅಥವಾ ಅದರ ಬದುಕುಳಿಕೆಯ ಮೇಲೆ ಪ್ರಭಾವ ಬೀರುತ್ತೆ.
1: ಈಗ ಮೈಕ್ರೋಪ್ಲಾಸ್ಟಿಕ್ಗಳು ಮೀನುಗಳ ರೋಗ ನಿರೋಧಕ ಶಕ್ತಿ ಮೇಲೆ

0: ಕೊಳತ ಪದಾರ್ಥಗಳಾಗಿ ನೀರಿನ ಮಾಲಿನ್ಯ ಮಾಡಲಿಕ್ಕೆ ಶುರು ಆಗುತ್ತೆ. ಅದರಿಂದ ಅಮೋನಿಯಾ ಕಂಟೆಂಟ್ ಜಾಸ್ತಿ ಆಗುತ್ತೆ ಅಥವಾ ಆಕ್ಸಿಜನ್ ಲೆವೆಲ್ಸ್ ಕಡಿಮೆ ಆಗುತ್ತೆ. ಈ ಥರದ್ದೆಲ್ಲ ನೀರಿನ ಗುಣಧರ್ಮಗಳು ಕೂಡ ಹಾಳಾಗ್ತಾ ಇರೋದ್ರಿಂದ ಮೀನಿನ ಆರೋಗ್ಯಕ್ಕೂ ಸಮಸ್ಯೆ ಇದೆ. ಅದನ್ನ ಜೊತೆಗೆ ಮೀನು ಕೂಡ ಅದರ ಬೆಳವಣಿಗೆ ಅಥವಾ ಅದರ ಬದುಕುಳಿಕೆಯ ಮೇಲೆ ಪ್ರಭಾವ ಬೀರುತ್ತೆ.
1: ಈಗ ಮೈಕ್ರೋ ಪ್ಲಾಸ್ಟಿಕ್ಗಳು ಮೀನುಗಳ ರೋಗ ನಿರೋಧಕ ಶಕ್ತಿ ಮೇಲೆ ಹೆಂಗೆ ಪರಿಣಾಮ ಬೀರಬಹುದು?
0: ಈಗ ಮೈಕ್ರೋ ಪ್ಲಾಸ್ಟಿಕ್ಗಳು ಏನಾಗುತ್ತೆ ಅಂತಂದರೆ ನೀರಿನ ನಾನಾಗಲೇ ಹೇಳಿದಾಗೆ ಸಣ್ಣ ಕಣಗಳಾಗಿರೋದ್ರಿಂದ ಕೆಲವೊಮ್ಮೆ ಇದು ಬರೀ ಹೊಟ್ಟೆ ಅಥವಾ ಕರುಳಲ್ಲಿ ಮಾತ್ರ ಇರೋದಿಲ್ಲ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಾವು ಹೆಚ್ಚಾಗಿ ಮೀನಿನ ಕಿವಿ ರೆಕ್ಕೆಗಳೇನಿದೆ ಅದರಿಂದ ಅದು ಆಕ್ಸಿಜನನ್ನು ತಗೊಳ್ಳೋಂಥದ್ದು, ಅದು ಉಸಿರಾಡೋವಂಥ ಸ್ಥಾನ ಆಗಿರೋದು. ಆ ಕಣಗಳಲ್ಲಿ ಯಾವಾಗ ಅಲ್ಲಿ ಸೇರಿಕೊಂಡ್ರೆ ಅದರಲ್ಲಿ ನಾವು ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಹೇಳ್ತೇವೆ. ಅಂದರೆ ಆಕ್ಸಿಡೇಟಿವ್ ಸ್ಟ್ರೆಸ್ ಯಾವಾಗ ಆಗ್ತದೆ ಅಂತಂದರೆ ಅದಕ್ಕೆ ಪೂರ್ಣ ಪ್ರಮಾಣವಾಗಿ ಅದು ಸಿಗಬೇಕಾಗಿದ್ದಂಥ ಆಮ್ಲಜನಕ ಸಿಗೋದಿಲ್ಲ. ಆವಾಗ ಅದರ ಉಸಿರಾಟಕ್ಕೆ ಸಮಸ್ಯೆ ಆಗುತ್ತೆ. ಅದರ ಜೊತೆಗೆ ಅದಕ್ಕೆ ಯಾವುದು ಒಂದು ಏನು ಪ್ಯಾರಾಮೀಟರ್ ಇದೆ ಅದು ಒಂದು ವೇರಿ ಆಗೋದ್ರಿಂದ ಮೀನಿನ ಎಲ್ಲ ಫಿಸಿಯಾಲಜಿಕಲ್ ಆಕ್ಟಿವಿಟಿಯಲ್ಲೂ ಡ್ಯಾಮೇಜ್ ಆಗ್ತದೆ. ಸೊ ಇದು ಒಂದು. ಅದರ ಜೊತೆಗೆ ಇದಕ್ಕೆ ಯಾವುದೇ ಥರದ ರೋಗ ನಿರೋಧಕ ಶಕ್ತಿಯನ್ನು ಉತ್ಪಾದನೆ ದೇಹದಲ್ಲಿ ಮಾಡಿದರೂ ಕೂಡ ಅದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಮೈಕ್ರೋ ಪ್ಲಾಸ್ಟಿಕ್ ಹೊರಗಡೆಯಿಂದ ಬಂದಿರೋವಂಥದ್ದು, ಅದರ ಜೊತೆಗೆ ಬೇರೆ ಕಣಗಳಿಂದ ಅದನ್ನು ಕರಗಿಸುವಂಥ ಸಾಧ್ಯತೆಗಳೂ ಇರೋದು. ಇದರಿಂದ ಹಲವಾರು ಮೀನುಗಳಿಗೆ ಅಥವಾ ಮೀನಿನ ಹಲವಾರು ಸ್ಟೇಜ್ಗಳಲ್ಲಿ ಇದು ತುಂಬ ಹಾನಿಕಾರಕ ಆಗುತ್ತೆ.
1: ಇನ್ನೊಂದು ಡಾಕ್ಟರ್ ಚೇತನ್ ಅವರೇ, ಈಗ ಮೀನುಗಳ ಸಂತಾನೋತ್ಪತ್ತಿ ಮತ್ತು ಮೊಟ್ಟೆ ಮರಿ ಉತ್ಪಾದನೆ ಮೇಲೆ ಇದು ಕೂಡ ಪರಿಣಾಮ ಬೀರ್ಬೋದಾ?
0: ಹೌದು, ಇದು ಹೆಚ್ಚಾಗಿ ನಾವು ಹ್ಯಾಚರಿಗಳಲ್ಲಿ ಅಥವಾ ಮೀನು ಮರಿ ಪಾಲನಾ ಕೇಂದ್ರಗಳಲ್ಲಿ ನಾವು ಇದನ್ನು ಹೆಚ್ಚಾಗಿ ಗಮನ ಹರಿಸಬೇಕು. ಯಾಕಂದರೆ ನಾವು ಈ ಥರದ ಹ್ಯಾಚರಿಗಳು ಅಥವಾ ಮೀನು ಮರಿ ಪಾಲನಾ ಕೇಂದ್ರಗಳನ್ನು ಹೆಚ್ಚಾಗಿ ಡ್ಯಾಮ್ಗಳು ಅಥವಾ ನದಿಯ ಪಕ್ಕದಲ್ಲಿ ನಾವು ಉಪಯೋಗಿಸ್ಕೊಂಡಿರ್ತೇವೆ. ಅಂಥ ಸಮಯದಲ್ಲಿ ಹೆಚ್ಚಿನ ಮೈಕ್ರೋ ಪ್ಲಾಸ್ಟಿಕ್ ಏನಾದರೂ ಆ ನೀರಿನ ಕಣಗಳಲ್ಲಿ ಬಂದರೆ ಒಂದು ಪ್ರೌಢಸ್ಸಿಗೆ ಹೊಂದಿರುವಂಥ ಮೀನುಗಳಲ್ಲಿ ಏನಾಗುತ್ತೆ, ಮೊಟ್ಟೆಗಳ ಉತ್ಪಾದನಾ ಶಕ್ತಿಯನ್ನು ಕ್ಷೀಣಿಸ್ಬೋದು ಅಥವಾ ಬಂದಿರುವಂಥ ಮೊಟ್ಟೆಗಳು ಮರಿಯಾಗಿ ಹೊರಗೆ ಬರದೇ ಇರುವಂಥ ಸಾಧ್ಯತೆಗಳು ಇರುತ್ತೆ. ಅದರ ಜೊತೆಗೆ ಬದುಕಿಳಿದಿರುವಂಥ ಮೀನುಗಳಲ್ಲಿ ಕೂಡ ಸಣ್ಣ ಮೀನು ಮರಿಗಳು ಕೂಡ ಈ ಹೆಚ್ಚು ದಿನ ಬದುಕೊಳ್ಳಲಿಕ್ಕೆ ಸಾಧ್ಯ ಇರೋದಿಲ್ಲ. ಯಾಕಂದರೆ ಇದರಲ್ಲಿ ಈಗಾಗಲೇ ನಾವು ಹೇಳಿದಂಗೆ ಜೀರ್ಣೋದ್ಧಾರ ಏನು ನಮಗೆ ಇಮ್ಯುನಿಟಿ ಪವರ್ ಅಂತ ಹೇಳ್ತೀವಿ ಅದು ಕ್ಷೀಣಿಸಿರುತ್ತೆ. ಆ ಈ ಥರದ ಸಮಸ್ಯೆಗಳಾಗಿದೆ. ಇದು ಒಂದಾದರೆ ಇನ್ನೊಂದರಲ್ಲಿ ಈ ಮೀನುಗಳು ಪ್ರೌಢಾವಸ್ಥೆ ಮೀನುಗಳಲ್ಲೇ ಇದು ಹೆಚ್ಚಿನ ಪ್ರಮಾಣದಲ್ಲಿದ್ದಾಗ ಅದು ಸರಿಯಾದ ಸಮಯದಲ್ಲಿ ಗಂಡು ಹೆಣ್ಣು ಎರಡನ್ನೂ ಸೇರಿಸಿದಾಗ ಸರಿಯಾದ ಪ್ರಮಾಣದಲ್ಲಿ ಅದು ನಾವು ಏನಂತೀರಿ ಸಂತಾನೋತ್ಪತ್ತಿಯ ಕಾರ್ಯವನ್ನು ಸರಿಯಾಗಿ ಮಾಡದೇ ಇರು. ಸೊ ಹಲವಾರು ಸಂಶೋಧನೆಗಳಲ್ಲಿ ನಾವು ನೋಡಿರುವಂಥದ್ದೇನೆ ಅಂದರೆ ಎಲ್ಲಿ ಮೈಕ್ರೋಪ್ಲಾಸ್ಟಿಕ್ ಸಮಸ್ಯೆ ಹೆಚ್ಚಾಗಿದೆ ಅಂಥ ಜಾಗದಲ್ಲಿ ಅದರಿಂದ ಬಂದಿರೋಂಥ ಮೊಟ್ಟೆಗಳು ಅಥವಾ ಮರಿಗಳಿಂದ ಹೆಚ್ಚು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ.
1: ಈಗ ಮೈಕ್ರೋಪ್ಲಾಸ್ಟಿಕ್ ನೀರಿನ ಗುಣಮಟ್ಟ ಮತ್ತು ಕೊಳದ ಪರಿಸರ ವ್ಯವಸ್ಥೆ ಮೇಲೆ ಯಾವ ಪರಿಣಾಮ ಬೀರಬಹುದು?
0: ಈಗ ಮೈಕ್ರೋ ಪ್ಲಾಸ್ಟಿಕ್ ಅಂದರೆ ಬರೀ ನಾವು ನೀರಿನ ಬಗ್ಗೆ ಮಾತ್ರ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಮಣ್ಣಲ್ಲೂ ಕೂಡ ಸೇರ್ಕೊ ನಾವು ಹಲವಾರು ರೀತಿಯಲ್ಲಿ ನಾವು ಮೀನು ಕೃಷಿಯನ್ನು ಹೇಳ್ತಿದ್ದಾಗ ನಾವು ಇನ್ನೊಂದು ತುಂಬ ಮುಖ್ಯವಾದ ವಿಷಯ ಅಂತಂದರೆ ನಾವು HDPE ಲೈನ್ ಶೀಟ್ಸ್ನ ಬಳಕೆ ಮಾಡಿ ಅಂತ ಕೂಡ ಹೇಳ್ತೇವೆ. ಯಾವಾಗ ನೀರನ್ನು ತಡೆದು ಹಿಡ್ಕೊಳ್ಳೋ ಅಂಥ ಶಕ್ತಿ ಆ ಮಣ್ಣಿಗೆ ಇರೋಲ್ಲ ಅಂದಾಗ ಪ್ಲಾಸ್ಟಿಕ್ ಶೀಟ್. ಅದಕ್ಕಾಗಿ ನಾವು ಯಾವಾಗಲೂ ಹೇಳುವಂಥದ್ದು UV ಟ್ರೀಟೆಡ್ ಶೀಟ್ಸನ್ನು ಉಪಯೋಗಿಸಿ. 250 GSM ಹೆಚ್ಚು ಮಂದವಾದಂಥ ಶೀಟನ್ನು ಉಪಯೋಗ ಇದೇ ಕಾರಣಕ್ಕೆ, ಯಾಕಂದರೆ ಅದು ಬಿಸಿಲಿಗಾಗಿರ್ಬೋದು, ಭೂಮಿಯಿಂದ ಅಥವಾ ನೀರಿಂದ ಅಥವಾ ಸೂರ್ಯನ ಶಾಖದಿಂದ ಅದು ಬದಲಾವಣೆ ಆಗದಿರೋ ಹಾಗೆ ಉಳಿಯುವಂಥದ್ದು. ಈ ಥರದ್ದು ಸಮಸ್ಯೆಗಳು ಮೈಕ್ರೋ ಪ್ಲಾಸ್ಟಿಕ್ಗಳು ಈ ಥರದ ಶೀಟ್ಗಳಿಂದ ಬರೋದಿಲ್ಲ. ನಿಮಗೆ ಕುಡಿದ ಬಾಟಲ್ ಆಗಿರ್ಬೋದು ಅಥವಾ ಕೆಲವು ತಿಂಡಿ ತಿನಿಸುಗಳು ಮಾಡಿರುವಂಥ ಪ್ಲಾಸ್ಟಿಕ್ ಶೀಟ್ಗಳಾಗಿರ್ಬೋದು, ಕೆಲವರು ಇನ್ನೊಂದು ನೀರಿನ ಹೊಂಡಗಳ ಸುತ್ತ ಈ ತ್ಯಾಜ್ಯಗಳನ್ನು ಸುಟ್ಟಾಕುವಂಥದ್ದಾಗಿರ್ಬೋದು, ಇದೆಲ್ಲ ಆದಾಗ ಏನಾಗುತ್ತೆ ಅಂದರೆ ಮಳೆ ಬಂದಾಗ ಅಥವಾ ನೀರಿನ ಪ್ರಮಾಣ ಎಲ್ಲಿಂದನೋ ಬಿಟ್ಟಾಗ ಅದರಿಂದ ನೀರಿನ ಇದಕ್ಕೆ ಸೇರೋ ಅದು ಕೆರೆ ಆಗಿರ್ಬೋದು, ನದಿ ಆಗಿರ್ಬೋದು ಅಥವಾ ಕೃಷಿ ಹೊಂಡನೇ ಆಗಿರ್ಬೋದು. ಈ ಥರದ್ರಲ್ಲಿ ಹಲವಾರು ರೀತಿಯಲ್ಲಿ ಮೈಕ್ರೋ ಪ್ಲಾಸ್ಟಿಕ್ ಆ ನೀರನ್ನು ಸೇರುವಂಥದ್ದು. ಇದರ ಜೊತೆಗೆ ಹಲವಾರು ಬರೀ ಮೀನೇ ಅಂತಲ್ಲ, ಈಗ ಸೂಕ್ಷ್ಮ ಸಸ್ಯ ಜೀವಿಗಳ ಬಗ್ಗೆ ಹೇಳಿದ್ವಿ, ಅದರ ಮೇಲೆ ಅದು ಡೈರೆಕ್ಟಾಗಿ ಎಫೆಕ್ಟ್ ಆಗ್ಬೋದು. ಇಲ್ಲ ಅಂತಂದರೆ ಆ ಮೈಕ್ರೋ ಪ್ಲಾಸ್ಟಿಕ್ ಏನು ಅದರ ಮೈ ಮೇಲೆ ಹಲವಾರು ಜೀವಿಗಳು ಬೆಳೆಯುವಂಥದ್ದಾಗಿರ್ಬೋದು, ಅದು ಹಾನಿಕಾರಕನೂ ಆಗಿರ್ಬೋದು. ಅದರ ಜೊತೆಗೆ ರಾಸಾಯನಿಕ ಪದಾರ್ಥಗಳು ಅದರ ಮೇಲೆ ಶೇಖರಣೆಯಾಗಿ ಅದರಿಂದ ಅವಲಂಬಿತವಾಗಿರುವಂಥ ಹಲವಾರು ಸಣ್ಣ ಪ್ರಾಣಿಗಳಾಗಿರ್ಬೋದು, ನೀರಿನಲ್ಲಿ ಇರುವಂಥ ಪ್ರಾಣಿಗಳಾಗಿರ್ಬೋದು, ಅದರಿಂದ ಕೂಡ ಸಮಸ್ಯೆ ಆಗುತ್ತೆ. ಈಗ ಹುಳುಗಳು ಕೂಡ ಹಲವಾರು ರೀತಿಯಲ್ಲಿ ನಾವು ಮಣ್ಣಲ್ಲಿ ನೋಡುವಂಥದ್ದು, ಯಾಕಂದರೆ ಇದು ಕೆಲವು ಮೀನುಗಳಿಗೆ ಆಹಾರ ಕೂಡ. ಅದರಲ್ಲೂ ಕೂಡ ಈ ಮೈಕ್ರೋ ಪ್ಲಾಸ್ಟಿಕ್ ಮಣ್ಣಲ್ಲಿ ಕೂಡ ಸೇರಿದಾಗ ಹಲವಾರು ಸಸ್ಯ ಜೀವಿಗಳು ಅಥವಾ ಈ ತರದ ಹುಳುಗಳ ಮುಖಾಂತರ ಮೀನನ್ನು ಸೇರುವಂತ ಸಾಧ್ಯತೆಗಳು ಇರುತ್ತೆ.
1: ಈ ಮೀನುಗಳ ದೇಹದಲ್ಲಿ ಮೈಕ್ರೋ ಪ್ಲಾಸ್ಟಿಕ್ ಇರೋದನ್ನ ಹೆಂಗೆ ನಮ್ಮ ರೈತರು ಗುರುತಿಸಬೇಕು?
0: ಇದು ನಾವು ಹೆಚ್ಚಾಗಿ ಏನಂತಂದ್ರೆ ಅವ್ರು ಗುರುತಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದು ಬರದೇ ಇರೋ ಹಾಗೆ ತಡೆಗಟ್ಟೋದ್ರ ಮೇಲೆ ಹೆಚ್ಚು ಗಮನ ಹರಿಸೋದು ತುಂಬಾ ಮುಖ್ಯ. ಯಾಕಂದ್ರೆ ಇದನ್ನ

0: ನಾವು ಕಂಡುಹಿಡಿಬೇಕಂದ್ರೆ ಮೈಕ್ರೋಸ್ಕೋಪಿ ಅಂತ ಹೇಳ್ತೇವೆ, ಆ ಇದರಲ್ಲಿ ನಾವು ಇದನ್ನು ಮಾಡಬೇಕಾಗತ್ತೆ. ಸೊ ಹಲವಾರು ರೀತಿಯಲ್ಲಿ ಇದರ ಟೆಸ್ಟ್ಗಳನ್ನು ಮಾಡ್ತೇವೆ. IRS ಅಂತ ಇದೆ, ಆ ಇದರಲ್ಲಿ ಇದನ್ನು ಕಣಗಳನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯ ಇರೋದು. ಆದರೆ ರೈತರು ಕಂಡುಹಿಡಿಯುವಂಥ ಒಂದು ಸವಾಲಿಗೆ ಹೋಗದೆ ಅದು ಬರದೇ ಇದ್ದಾಗೆ ನೋಡ್ಕೊಳ್ಳೋದು ಹೇಗೆ, ಬದುಗಳನ್ನು ಹೆಚ್ಚು ಗಟ್ಟಿ ಮಾಡ್ಕೊಳ್ಳೋವಂಥದ್ದು, ನೀರು ಒಳ ಹರಿವು ಇರೋವಂಥ ಜಾಗದಲ್ಲಿ ಪ್ಲಾಸ್ಟಿಕ್ ಅಥವಾ ಯಾವುದೇ ಇತರ ತ್ಯಾಜ್ಯಗಳಿರೋದನ್ನು ನೀರಿಗೆ ಸೇರದೇ ಇರೋ ಹಾಗೆ ನೋಡ್ಕೊಳ್ಳೋವಂಥದ್ದು, ಹೆಚ್ಚಾಗಿ ಮಳೆಗಾಲಕ್ಕೆ ಮುನ್ನ ತಮ್ಮ ನೀರು ಬರುವಂಥ ಕಾಲುವೆಗಳನ್ನು ಸರಿಯಾಗಿ ಶುಚಿಯಾಗಿ ಇಟ್ಕೊಳ್ಳುವಂಥದ್ದು, ಮತ್ತು ಆಹಾರಕ್ಕೆ ಉಪಯೋಗಿಸಿರುವಂಥ ಚೀಲಗಳೇನಿದೆ ಅದನ್ನು ಬದುಗಳಲ್ಲಿ ಅಥವಾ ನೀರಲ್ಲೇ ಬಿಡುವಂಥದ್ದು ಇದನ್ನೆಲ್ಲ ಮಾಡಬಾರ್ದು. ಅದರ ಜೊತೆಗೆ ಯಾವುದೇ ರಾಸಾಯನಿಕ ಪದಾರ್ಥಗಳನ್ನು ಅದರ ಸೂಕ್ಷ್ಮ ತಜ್ಞರೊಂದಿಗೆ ಕನ್ಸಲ್ಟೇಷನ್ ಇಲ್ಲದೆ ದಯವಿಟ್ಟು ಹಾಕಬೇಡಿ. ಈ ಇದರ ಮುಖಾಂತರ ನೋಡಿಕೊಂಡ್ರೆ ನಾವು ಅದನ್ನು ಕಂಡುಹಿಡಿಯೋದಕ್ಕಿಂತ ತಡೆಗಟ್ಟೋದು ಮುಖ್ಯ ಅಂತ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ.
1: ಮೀನು ಆಹಾರ ಅಂದರೆ ಫೀಡ್ಸ್ ಅಂತ ನಾವು ಏನು ಹೇಳ್ತೇವಲ್ಲ, ಅಥವಾ ಇತರ ಸಾಕಾಣಿಕೆ ಸಾಮಗ್ರಿಗಳ ಮೂಲಕ ಮೈಕ್ರೋ ಪ್ಲಾಸ್ಟಿಕ್ ಕೊಳಕ್ಕೆ ಸೇರುವ ಸಾಧ್ಯತೆ ಉಂಟಾ?
0: ಹಲವಾರು ಸಂಶೋಧನೆಗಳು ಇದರ ಬಗ್ಗೆ ನಡೀತಾ ಇದೆ, ನಡೆದೂ ಇದೆ. ಇದರ ಬಗ್ಗೆ ಯಾಕೆ ನಾವು ಗಮನ ವಹಿಸಬೇಕು ಅಂತಂದರೆ, ನಾವು ಮೀನಿನ ಆಹಾರವನ್ನು ತಯಾರಿಕಾ ಘಟಕಗಳಲ್ಲಿ ಹಲವಾರು ರೀತಿಯ ಕಚ್ಚಾ ವಸ್ತುಗಳನ್ನು ಉಪಯೋಗಿಸ್ತೇವೆ. ಅದು ನಮ್ಮ ಪ್ರೋಟೀನ್, ಫ್ಯಾಟ್, ಫೈಬರ್ ಇದನ್ನೆಲ್ಲನೂ ಬ್ಯಾಲೆನ್ಸ್ ಮಾಡಲಿಕ್ಕೋಸ್ಕರ ನಾವು ಹಲವಾರು ಕಚ್ಚಾ ಪದಾರ್ಥಗಳನ್ನು ಉಪಯೋಗಿಸ್ತೇವೆ. ಅದು ಬಂದಿರುವಂಥ ಮೂಲ ಸ್ಥಾನಗಳು ಯಾವುದು, ಅದನ್ನು ಹೇಗೆ ಬೆಳೆಸಿದ್ದಾರೆ, ಅದು ಯಾರಿಗೂ ನಮಗೆ ಗೊತ್ತೇ ಇರೋದಿಲ್ಲ. ಸೊ ಅದರಲ್ಲಿ ಕೂಡ ಬರುವಂಥ ಸಾಧ್ಯತೆ ಇರುತ್ತೆ ಒಂದು. ಎರಡನೇದಾಗಿ, ಆಹಾರವನ್ನು ತಂದ ನಂತರ ನಾವು ಅದನ್ನು ಯಾವ ರೀತಿಯಲ್ಲಿ ಬಳಕೆ ಮಾಡ್ತಿದ್ವಿ. ಕೆಲವರು ಏನು ಮಾಡ್ತಾರೆ, ಆ ಮೀನಿನ ಆಹಾರವನ್ನು ನೇರವಾಗಿ ನೀರಿಗೆ ಚೆಲ್ಲುವಂಥದ್ದು, ಮೀನುಗಳಿಗೆ ನೀಡಲಿಕ್ಕೆ ಅಂತ ಹಾಕುವಂಥದ್ದು ಒಂದಿರುತ್ತೆ. ಕೆಲವರು ಏನು ಮಾಡ್ತಾರೆ, ಅದಕ್ಕೋಸ್ಕರನೇ ಕೆಲವು ಚೀಲಗಳಲ್ಲಿ ಹಾಕಿಟ್ಟಿರುವಂಥದ್ದು ಅಥವಾ ಕೆಲವು ಪ್ಲಾಸ್ಟಿಕ್ ಬಾಟ್ಲ್ಗಳಲ್ಲಿ ಹಾಕಿಟ್ಟಿರುವಂಥ ಈ ಥರದ್ದೆಲ್ಲ ಮಾಡ್ತಾರೆ. ಈ ರೀತಿಯಲ್ಲಿ ಆದಾಗ ಬರೀ ಆಹಾರದ ಮುಖಾಂತರ ಅಂತಲ್ಲ, ಆಹಾರವನ್ನು ನಾವು ಮೀನಿಗೆ ನೀಡುವಂಥ ಹಲವಾರು ವಸ್ತುಗಳ ಮುಖಾಂತರ ಕೂಡ ಮೀನುಗಳಿಗೆ ಸೇರುವಂಥ ಸಾಧ್ಯತೆ ಇರುತ್ತೆ. ಇದರ ಜೊತೆಯಲ್ಲಿ ನಾವು ಮೀನಿನ ಆಹಾರದ ಗುಣವನ್ನು ಕೂಡ ನೋಡ್ತೀವಿ. ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ, ಈ ಕಡಿಮೆ ಖರ್ಚಿನಲ್ಲಿ ಇದು ಮುಗಿದೋಗುತ್ತೆ ಅಂತ ಹೇಳಿ ಕೆಲವು ವೇಸ್ಟ್ ಆಗಿರೋಂಥ ಫೀಡನ್ನು ಉಪಯೋಗಿಸಾಗಿರ್ಬೋದು, ಅಥವಾ ಕಡಿಮೆ ಖರ್ಚಿಗೆ ನಮಗೆ ಹೊಂದಾಣಿಕೆ ಆಗುತ್ತೆ ಲೋ ಕ್ವಾಲಿಟಿ ಇರೋವಂಥ ಫೀಡನ್ನು ಬಳಕೆ ಮಾಡುವಂಥದ್ದು, ಅಥವಾ ಅದನ್ನು ಸರಿಯಾಗಿ ಪ್ಯಾಕ್ ಮಾಡದೇ ಇರೋವಂಥ ಪ್ಲಾಸ್ಟಿಕ್ನ ಉಪಯೋಗಿಸುವಂಥದ್ದಾಗಿರ್ಬೋದು, ಇದು ಎಲ್ಲವೂ ಇದಕ್ಕೆ ಕಾರಣ ಆಗಿರೋದ್ರಿಂದ ಈ ಒಂದಲ್ಲ ಒಂದು ರೀತಿಯಲ್ಲಿ ಏನಾಗುತ್ತೆ ಅಂದರೆ ಮೀನಿಗೆ ಅದು ಹಾನಿಕಾರಕ ಆಗೇ ಆಗುತ್ತೆ.
1: ಮೀನು ಉತ್ಪಾದನೆ ಮೇಲೂ ಆಗುತ್ತೆ,
0: ಮೀನಿಗೆ ಆ ಮಾರ್ಕ್ ಆಗಿರೋದ್ರಿಂದ ನಮಗೆ ಉತ್ಪಾದನೆ ಮೇಲೆ ಡೈರೆಕ್ಟಾಗಿ ಅದು ಪ್ರಭಾವ ಬೀರುತ್ತೆ.
1: ಹಾಗಾಗಿ ಒಳ್ಳೆ ಆಹಾರ ಮೀನಿಗೂ ಕೂಡ ಕೊಡಿ, ನೀವು ಅಷ್ಟೇ ತಿನ್ನೋದಲ್ಲ.
0: ಹೌದು,
1: ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಕೊಳದ ಸುತ್ತಮುತ್ತ ಎಸೆಯೋದ್ರಿಂದ ಮೀನು ಸಾಕಾಣಿಕೆಗೆ ಯಾವ ಅಪಾಯ ಉಂಟಾಗ್ಬೋದು ಡಾಕ್ಟರ್ ಚೇತನ್ ಅವರೇ?
0: ಈಗ ನಾವು ಹಲವಾರು ಪ್ಲಾಸ್ಟಿಕ್ ಮೆಟೀರಿಯಲ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಈಗ ಪ್ಲಾಸ್ಟಿಕ್ ಇಲ್ಲದೆ ಜೀವನನೇ ಇಲ್ಲ ಅನ್ನೋ ಸ್ಥಿತಿಗೆ ನಾವು ತಲುಪಿದ್ದೇವೆ. ಈಗ ಯಾವುದೇ ಒಂದು ಸಣ್ಣ ವಸ್ತುವನ್ನು ನಾವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತೊಗೊಂಡೋಗ್ಬೇಕಂದ್ರೆ ಮೊದಲು ಉಪಯೋಗಿಸೋದೆ ಪ್ಲಾಸ್ಟಿಕ್. ಅದು ಒಂದು ಸಣ್ಣ ಹಣ್ಣಾಗಿರ್ಬೋದು ಅಥವಾ ಮೀನೇ ಆಗಿರ್ಬೋದು. ಈ ಥರದ ಇದನ್ನು ನಾವು ತಗೊಂಡೋದ ನಂತರ ಅದನ್ನು ಯಾವುದು ಸರಿಯಾದ ರೀತಿಯಲ್ಲಿ ಅದನ್ನು ನಿರ್ವಹಣೆ ಮಾಡ್ತಿದ್ದೇವೆ, ಅದನ್ನು ಸರಿಯಾದ ಈಗ ನಮ್ಮಲ್ಲಿ ಹಲವಾರು ರೀತಿಯಲ್ಲಿ ಕಚ್ಚಾ ತ್ಯಾಜ್ಯ ಅಥವಾ ಈ ಹಸಿ ತ್ಯಾಜ್ಯ ಅಥವಾ ಒಣ ತ್ಯಾಜ್ಯನ ವಿಂಗಡಣೆ ಮಾಡಿ ಅದನ್ನು ಕೊಡಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಎಷ್ಟು ಜನ ಮಾಡ್ತಾ ಇದ್ದಾರೆ? ಅದೇ ರೀತಿಯಲ್ಲಿ ನಾವು ಇಲ್ಲಿ ಮೀನುಗಾರಿಕೆಯಲ್ಲಿ ಕೂಡ ಹಲವಾರು ಈ ಥರದ ಪ್ಲಾಸ್ಟಿಕ್ ಪದಾರ್ಥಗಳು ನಮ್ಮ ಕೊಳದ ಹತ್ತಿರ ಬರುವಂಥದ್ದಾಗ್ತದೆ. ಹೇಗೆ, ಕುಡಿಯೋ ನೀರಿನ ಬಾಟ್ಲುಗಳಾಗಿರ್ಬೋದು ಅಥವಾ ಮೀನಿನ ಮರಿಗಳನ್ನು ತಂದಂಥ ಪ್ಲಾಸ್ಟಿಕ್ ಶೀಟ್ಗಳಾಗಿರ್ಬೋದು, ಮೀನು ಆಹಾರವನ್ನು ತಂದಂಥ ಪ್ಲಾಸ್ಟಿಕ್ ಶೀಟ್ಗಳಾಗಿರ್ಬೋದು, ಮತ್ತು ಹಲವಾರು ರೀತಿಯಲ್ಲಿ ಇದ್ರ ಮಧ್ಯದಲ್ಲಿ ಮನೆ ಹತ್ರ ಉಳಿದಿರೋಂಥ ಆಹಾರನೋ ಅಥವಾ ಇನ್ನೊಂದು ತರಲಿಕ್ಕೆ ತಂದಿರೋಂಥ ಪ್ಲಾಸ್ಟಿಕ್ ಆಗಿರ್ಬೋದು, ಈ ಥರದ್ದೆಲ್ಲ ಉಪಯೋಗಿಸಿದಾಗ ಏನಾಗುತ್ತೆ ಅಂದರೆ ಅದನ್ನು ನಾವೇನು ಮಾಡ್ತೀವಿ, ಮೊದಲಿಗೆ ಅಲ್ಲಿ ಮೀನಿನ ಹೊಂಡಕ್ಕೆ ಆಹಾರವನ್ನು ಅಥವಾ ಇದನ್ನೆಲ್ಲ ಹಾಕಿದ್ಮೇಲೆ ಸರಿಯಾಗಿ ಮೊದಲಿಗೆ ಹೊಂಡದ ಸುತ್ತ ಬಿಸಾಡ್ದು, ಅದು ನಾಳೆ ನೋಡ್ಕೊಳ್ಳೋ ಕ್ಲೀನ್ ಮಾಡೋಣ ಅಂತ. ಯಾವುದೋ ಒಂದು ದಿನ ನಿಮಗೆ ಸಮಯ ಸಿಕ್ಕಿದಾಗ ನೀವು ಏನು ಮಾಡೋದು, ಎಲ್ಲವನ್ನು ಗುಡ್ಡೆ ಮಾಡಿ ಪಕ್ಕದಲ್ಲಿ ಬೆಂಕಿ ಹಾಕುವಂಥದ್ದು, ಅಥವಾ ಯಾವುದೋ ಸಣ್ಣ ಕಣಗಳಾಗಿದ್ದರೆ ಅದು ಅಲ್ಲೇ ಕೊಳೆದೋಗಿ ಮಣ್ಣಲ್ಲಿ ಸೇರ್ಕೊಳ್ಳೋಂಥದ್ದಾಗಿರೋ. ಆದರೆ ಮಳೆಗಾಲ ಬಂದಾಗ ಈ ಎಲ್ಲ ತ್ಯಾಜ್ಯ ಏನಿದೆ ಅದು ನೀರಿನ ಒಳಗಡೆ ಸೇರೋಂಥ ಸಾಧ್ಯತೆ ಇರುತ್ತೆ. ಯಾವಾಗ ನೀರಿನೊಳಗೆ ಸೇರುತ್ತೆ, ಇದು ಬರೀ ಪ್ಲಾಸ್ಟಿಕ್ಕನ್ನೇ ತರೋದಿಲ್ಲ, ಅದರ ಸುಟ್ಟಲ್ಲಿ ಹಲವಾರು ರೀತಿಯ ರಾಸಾಯನಿಕ ಬದಲಾವಣೆಗಳಾಗಿರುತ್ತೆ. ಅದನ್ನು ತಂದಾಗ ನಮ್ಮ ನೀರಿಗೆ ಅದರ ಜೊತೆಗೆ ಮೀನಿನ ಆರೋಗ್ಯಕ್ಕೆ ಹಾನಿಕರ.
1: ಕೊಳದಲ್ಲಿ ಮೈಕ್ರೋ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಕಡಿಮೆ ಮಾಡಬೇಕು ಅಂತ ನಮ್ಮ ರೈತರು ಯಾವ ಸರಳ ಕ್ರಮವನ್ನು ಅನುಸರಿಸ್ಕೊಳ್ಳೋ ಹೋಗ್ಬೋದು?
0: ಮೊದಲನೇದಾಗಿ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿ, ಇದು ಮೊದಲನೇದು. ಎರಡನೇದಾಗಿ ಈ ನಿಮ್ಮ ಕೊಳಗಳಿಗೆ ಬರುವಂಥ ನೀರಿನ ವ್ಯವಸ್ಥೆಗಳೇನಿದೆ ಅದನ್ನು ಸರಿಯಾಗಿ ಶುಚಿತ್ವವಾಗಿ ಇಟ್ಕೊಳ್ಳಿ. ಯಾವಾಗ ಮಳೆ ಬರುತ್ತೆ ಹೇಳೋಕ್ಕಾಗಲ್ಲ, ಅದರಲ್ಲಿರುವಂಥ ಹಲವಾರು ಪ್ಲಾಸ್ಟಿಕ್ ನಿಮ್ಮ ಹೊಂಡಕ್ಕೆ ಬರೆದಿದ್ದಾಗೆ ನೋಡ್ಕೊಳ್ಳಿ. ಇದು ಎರಡನೇದಾಗಿ ಯಾವುದೇ ಪ್ಲಾಸ್ಟಿಕ್ ನೀವು ಉಪಯೋಗಿಸಿದ

0: ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಅದನ್ನು
1: ವಿಲೇವಾರಿ
0: ಮಾಡಿ, ಅದು ಹೊಂಡಕ್ಕೆ ಬರೆದಿದ್ದಾಗೆ ಅಥವಾ ಬೇರೆ ಮಣ್ಣಿಗೆ ಉಪಯೋಗ ಆಗೋಂಥ ಮಣ್ಣಿಗೆ ಸೇರಿದಿದ್ದಂಗೆ ಒಂದು ಜಾಗದಲ್ಲಿ ಅದನ್ನು ಇಟ್ಟು ಅದನ್ನು ಸುಡೋದಾಗಿರ್ಬೋದು ಅಥವಾ ಯಾವುದೋ ರೀತಿಯಲ್ಲಿ ನಿರ್ವಹಣೆ ಹಲವಾರು ಅದಕ್ಕೆ ಮಾರ್ಗಗಳಿದೆ, ಅದನ್ನು ಮಾಡೋವಂಥದ್ದು ಆಗುತ್ತೆ. ಯಾವುದೇ ಕಾರಣಕ್ಕೂ ಕೊಳದ ಸುತ್ತಮುತ್ತ ಈ ಥರ ಪ್ಲಾಸ್ಟಿಕ್ ಆಗಿರ್ಬೋದು ಅಥವಾ ಈ ಥರ ತ್ಯಾಜ್ಯಗಳನ್ನು ಸೇರದ ಹಾಗೆ ನೋಡಿಕೊಳ್ಳೋದು ಮುಖ್ಯ ಆಗಿರುತ್ತೆ. ಮೀನುಗಾರಿಕೆಯಲ್ಲಿ ಆರೋಗ್ಯಕರವಾದ ಮೀನು ಜೊತೆಗೆ ಆರೋಗ್ಯಕರದ ಪರಿಸರದ ಕೂಡ ನಾವು ನಿರ್ವಹಣೆ ಮಾಡೋದು ಮುಖ್ಯ ಆಗಿರುತ್ತೆ. ಯಾಕಂದರೆ ನಾವು ಬರೀ ಮೀನಿನ ಬಗ್ಗೆ ಮಾತ್ರ, ಹೊಂಡದ ಒಳಗಡೆ ಇರೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿದ್ರೆ, ಆ ಹೊಂಡದ ಸುತ್ತಮುತ್ತ ಇರುವಂಥ ಪರಿಸರವನ್ನು ಕಾಪಾಡಿದ್ರೆ ಮಾತ್ರ ಅದಕ್ಕೆ ಪೂರಕವಾಗಿ ನಮಗೆ ಬೇಕಾಗಿರುವಂಥ ಬೆಳವಣಿಗೆ, ಉತ್ತಮವಾದ ಆಹಾರನ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗೋದು.
1: ಮೀನು ಸಾಕಾಣಿಕೆಯಲ್ಲಿ ಬಳಸುವಂಥ ಪ್ಲಾಸ್ಟಿಕ್ ಶೀಟ್, ಬಕೆಟ್, ಪೈಪು ಮತ್ತು ಉಳಿದ ಸಾಮಗ್ರಿಗಳ ಆಯ್ಕೆ ಮಾಡುವಾಗ ನಾವು ಯಾವುದನ್ನು ಗಮನಿಸಬೇಕು ಡಾಕ್ಟರ್ ಚೇತನ್ ಅವರೇ?
0: ಈಗ ಮೊದಲೇದಾಗಿ ಹೇಳಿರೋ ಹಾಗೆ ನೀರಿನ ಹಿಡಿದಿರೋಂಥ ಶಕ್ತಿ ಮಣ್ಣಿಗಿಲ್ಲ ಅಂತಂದರೆ ನಾವು ಎಚ್ ಡಿ ಪಿ ಲೈನ್ ಅಥವಾ ಪ್ಲಾಸ್ಟಿಕ್ ಶೀಟ್ಸ್ ಹಾಕಿ ಅಂತ ಹೇಳ್ತೇವೆ. ಅದಕ್ಕೆ ನಾವು ಹೇಳುವಾಗ ವೈಜ್ಞಾನಿಕವಾಗಿ ಯು ವಿ ಟ್ರೀಟೆಡ್ ಶೀಟ್ಸನ್ನು ಉಪಯೋಗ ಮಾಡೋದ್ರಿಂದ ಅದು ರಾಸಾಯನಿಕವಾಗಿ ಬದಲಾವಣೆ ಆಗೋದು ಅಥವಾ ಸೂರ್ಯನ ಕಿರಣ ಅಥವಾ ಮಣ್ಣಿಂದ ಬಿಡುವಂಥ ಹೀಟ್ ಏನು ಹೇಳ್ತೇವೆ ಅಥವಾ ನೀರಿಂದ ಬರುವಂಥ ಬಿಸಿಯಿಂದ ಯಾವುದೇ ಕಾರಣಕ್ಕೂ ಅದು ಬದಲಾವಣೆ ಆಗೋದಿಲ್ಲ. ಅದಕ್ಕೋಸ್ಕರ ಆ ಥರದ್ದೊಂದು ಶೀಟ್ಗಳನ್ನು ಮಾಡ್ಬೋದು. ಇನ್ನು ಪೈಪ್ಗಳಂತ ಹೇಳಿದಾಗ ನಾವು ಈಗ ನೀರಿನ ವ್ಯವಸ್ಥೆ ಮಾಡ್ಕೊಳ್ಳೋಕೆ ಇದನ್ನು ಬಳಕೆ ಮಾಡುವಾಗ ಒಳ್ಳೆ ಕ್ವಾಲಿಟಿ ಅದು ತುಂಬ ದಿನ ಬಾಳಿಕೆ ಬರುವಂಥ ಒಂದು ಪ್ಲಾಸ್ಟಿಕ್ ಪೈಪ್ಗಳನ್ನು ಉಪಯೋಗಿಸಿದ್ರೆ ಬೆಟರ್. ಇದರ ಜೊತೆಗೆ ನಾವು ಹಲವಾರು ರೀತಿಯಲ್ಲಿ ಈ ಮೀನಿನ ಆಹಾರವನ್ನು ನಾವು ಮೀನುಗಳಿಗೆ ನೀಡುವಾಗ ಬಕೆಟ್ ಉಪಯೋಗಿಸೋದು, ಟಬ್ಗಳು ಉಪಯೋಗಿಸೋದು, ಇದೆಲ್ಲ ಇದನ್ನು ಕೂಡ ಉಪಯೋಗಿಸುವಾಗ ಒಳ್ಳೆ ಉತ್ತಮವಾದ ಕ್ವಾಲಿಟಿ ಇರುವಂಥದ್ದು ಉಪಯೋಗಿಸಿದ್ರೆ ಏನಾಗುತ್ತೆ, ಅದರಿಂದ ಬಿಡುವಂಥ ರಾಸಾಯನಿಕ ಪದಾರ್ಥಗಳು ಆಹಾರಕ್ಕೆ ಹೋಗೋದಿಲ್ಲ. ಅಥವಾ ಅದು ಮುರಿದು ಬಿದ್ದಾಗ ನಾವೇನು ಮಾಡ್ತೀವಿ, ಅಲ್ಲಿ ಏನಾದರೂ ಬಳಕೆ ಮಾಡುವಾಗ ಅದು ಮುರಿದು ಬಿತ್ತು ಅಂತಂದರೆ ಅಲ್ಲೇ ಬಿಸಾಡಿ ಬರುತ್ತೆ, ಅದು ನೀರಲ್ಲೇ ತೇಲ್ತಾ ಇರ್ಬೋದು ಅಥವಾ ಹಲವಾರು ರೀತಿ. ಏಕೆಂದರೆ ಮೈಕ್ರೋ ಪ್ಲಾಸ್ಟಿಕ್ಕು ಕೇವಲ ಬರೀ ಸಣ್ಣ ಕಣಗಳೇ ಅಂತಲ್ಲ, ನೀವು ಉಪಯೋಗಿಸೋಂಥ ದೊಡ್ಡ ವಸ್ತುಗಳನ್ನು ರಾಸಾಯನಿಕವಾಗಿ ಅಥವಾ ಹಲವಾರು ಮಾರ್ಗಗಳಲ್ಲಿ ಅದು ಒಡೆದು ಸಣ್ಣ ಕಣಗಳಾಗಿ ಬದಲಾವಣೆಯಾಗಿ ಅದು ಮೈಕ್ರೋ ಪ್ಲಾಸ್ಟಿಕ್ ಆಗಿ ಉತ್ಪಾದನೆ ಆಗುವಂಥದ್ದು. ಅದು ಕೇವಲ ತನ್ನ ಸೋರ್ಸಿಂದನೇ ಮೈಕ್ರೋ ಪ್ಲಾಸ್ಟಿಕ್ ಆಗಿರೋದಿಲ್ಲ, ದೊಡ್ಡ ಪ್ಲಾಸ್ಟಿಕ್ ಒಡೆದು ಒಡೆದು ಸಣ್ಣ ಪದಾರ್ಥಗಳಾಗಿ ಆಮೇಲೆ ಮೈಕ್ರೋ ಪ್ಲಾಸ್ಟಿಕ್ ಆಗಿರ್ತದೆ.
1: ಈ ಮೈಕ್ರೋ ಪ್ಲಾಸ್ಟಿಕ್ಗಳು ಮೀನುಗಳ ಮೂಲಕ ಮನುಷ್ಯರ ಆಹಾರ ಸರಪಣಿಗೆ ಪ್ರವೇಶ ಮಾಡುವ ಸಾಧ್ಯತೆ ಉಂಟಾ?
0: ಕೆಲವು ಸಂಶೋಧನೆಗಳಲ್ಲಿ ಇದು ಕೂಡ ನಾವು ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗಿದೆ. ಕೆಲವು ಮೀನುಗಳು ಯಾವಾಗ ನೀವು ಸಣ್ಣ ಮೀನುಗಳು ಇರುತ್ತೆ ಆ ಇದನ್ನು ಪೂರ್ಣ ಪ್ರಮಾಣವಾಗಿ ನೀವು ಸೇವನೆ ಮಾಡಿದಾಗ ಅದರಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ. ಆದರೆ ಹೆಚ್ಚಿನ ಮೀನುಗಳಲ್ಲಿ ನಾವೇನು ಮಾಡ್ತೀವಿ, ಕರುಳು ಅಥವಾ ನಾವು ವಿಸರಲ್ ಪಾರ್ಟ್ ಅಂತ ಹೇಳ್ತೇವೆ, ಇದೆಲ್ಲ ಯಾವುದು ನಮಗೆ ತಿನ್ನಲಿಕ್ಕೆ ಉಪಯೋಗಕ್ಕೆ ಬಾರ್ದಂಥದ್ದು ಅದನ್ನು ನಾವು ತೆಗೆದೇ ಬಿಡ, ಕೇವಲ ತಲೆ ಮತ್ತು ದೇಹ ಇದನ್ನು ಮಾತ್ರ ಉಪಯೋಗಿಸೋದ್ರಿಂದ ನಮಗೆ ಮೈಕ್ರೋ ಪ್ಲಾಸ್ಟಿಕ್ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಬರೋದು ಸ್ವಲ್ಪ ಕಡಿಮೆ. ಯಾವಾಗ ದೊಡ್ಡ ಪ್ರಮಾಣದಲ್ಲಿ ಇರುವಂಥ ಮೀನುಗಳೇನಿದೆ ಇದರಲ್ಲಿ ಯಾವುದೇ ಥರದ ಮೈಕ್ರೋ ಪ್ಲಾಸ್ಟಿಕ್ನ ಹೊರಗಡೆ ತರಲಿಕ್ಕೆ ಅಥವಾ ಮನುಷ್ಯರಿಗೆ ಸೇವನೆ ಆಗಲಿಕ್ಕೆ ಕಾರಣ ಆಗೋದ್ರಿಲ್ಲ. ಆದರೆ ಸಣ್ಣ ಮೀನುಗಳಲ್ಲಿ ಯಾವಾಗ ಅದನ್ನು ರೆಕ್ಕೆಗಳಾಗಿರ್ಬೋದು ಅಥವಾ ಅದರಲ್ಲಿ ಇರುವಂಥ ಹೊಟ್ಟೆ ಅಥವಾ ಕರುಳನ್ನು ತೆಗೆದೇ ತಿಂತಾರಲ್ಲ ಆ ಒಂದು ಇದರಲ್ಲಿ ಸ್ವಲ್ಪ ಬರಲಿಕ್ಕೆ ಸಾಧ್ಯ ಇರುತ್ತೆ. ಇದರೊಟ್ಟಿಗೆ ಕೆಲವು ಸರಿ ಏನಾಗುತ್ತೆ ಅಂತಂದರೆ ಮೀನಿನ ಮೈ ಮೇಲೆ ಕೂಡ ಕೆಲವು ಮೈಕ್ರೋ ಪ್ಲಾಸ್ಟಿಕ್ಗಳು ಸರಿಯಾದ ರೀತಿಯಲ್ಲಿ ತೊಳೆದೇ ಇರೋದ್ರಿಂದ ಅಂಟ್ಕೊಂಡಿರುವಂಥ ಸಾಧ್ಯತೆಗಳು ಇರುತ್ತೆ. ಅದನ್ನು ಕೂಡ ನಾವು ಸರಿಯಾದ ರೀತಿಯಲ್ಲಿ ತೊಳೆದು ಅದನ್ನು ನಮ್ಮ ಭಾರತೀಯ ಏನು ಪದ್ಧತಿ ಪ್ರಕಾರ ಒಳ್ಳೆಯ ಆಹಾರವನ್ನು ಸಿದ್ಧಪಡಿಸುವಂಥ ರೀತಿಯಲ್ಲಿ ಮಾಡಿದರೆ ಮೈಕ್ರೋ ಪ್ಲಾಸ್ಟಿಕ್ಕನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗ.
1: ಪ್ಲಾಸ್ಟಿಕ್ ಕಡಿಮೆ ಬಳಸಬೇಕು, ನೀರನ್ನು ಸ್ವಚ್ಛವಾಗಿಡಬೇಕು. ಮೀನುಗಾರರು ಮತ್ತು ಸಾರ್ವಜನಿಕರು ಈ ಬಗ್ಗೆ ಯಾವ ಥರ ವಿಚಾರ ಮಾಡಬೇಕಾಗುತ್ತೆ?
0: ಉತ್ತಮ ಆರೋಗ್ಯಕ್ಕಾಗಿ ಮಾಲಿನ್ಯ ಮಾಡೋದು ತಪ್ಪು. ಉತ್ತಮ ಆರೋಗ್ಯ ಅಂತಂದರೆ ಅದು ಮೀನಿನ ಆರೋಗ್ಯ ಆಗಿರ್ಬೋದು ಅಥವಾ ನಮ್ಮ ಆರೋಗ್ಯ ಆಗಿರ್ಬೋದು, ಇದಕ್ಕಾಗಿ ಅದಕ್ಕೆ ಪೂರಕವಾಗಿರುವಂಥ ಪ್ರತಿಯೊಂದು ಪರಿಸರವನ್ನು ನಾವು ಕಾಪಾಡಿಕೊಳ್ಳೋದು ಅತಿ ಮುಖ್ಯ. ಹಾಗಾಗಿ ಯಾವುದೇ ಒಂದು ಕೃಷಿಯನ್ನು ಮಾಡಿ ಯಾವುದೇ ಜಲಸಂಪನ್ನವನ್ನು ಬಳಕೆ ಮಾಡಿ ಅದರ ಮಾಲಿನ್ಯ ಅಥವಾ ಆ ಜಲಸಂಪನ್ನವನ್ನು ಮಾಲಿನ್ಯ ಆಗದಿದ್ದಂತೆ ನೋಡ್ಕೊಳ್ಳುವಂಥದ್ದು ಎಲ್ಲರ ಕರ್ತವ್ಯ. ಹಲವಾರು ರೀತಿಯಲ್ಲಿ ನಾವು ದೈನಂದಿನ ಜೀವನದಲ್ಲಿ ಉಪಯೋಗಿಸುವಂಥ ಎಲ್ಲ ಪ್ಲಾಸ್ಟಿಕ್ಗಳನ್ನು ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು, ಅದು ಯಾವುದೇ ಇನ್ನೊಂದು ಜೀವಿಗೆ ಹಾನಿಯಾಗದಂತೆ ನೋಡಿಕೊಳ್ಬೇಕು. ಇದು ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡ್ರೆ, ಅದು ಕೃಷಿಕರಾಗಿರ್ಬೋದು ಪ್ರತಿಯೊಬ್ಬ ನಾಗರಿಕರು ಆಗಿರ್ಬೋದು, ಇದನ್ನು ಅರ್ಥ ಮಾಡಿಕೊಂಡ್ರೆ ಹಲವಾರು ರೀತಿಯಲ್ಲಿ ನಾವು ಮಾಲಿನ್ಯವನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ.
1: ತುಂಬ ಸಂತೋಷ ಡಾಕ್ಟರ್ ಚೇತನ್ ಅವರೇ. ಕಣ್ಣಿಗೆ ಕಾಣದ ಪ್ಲಾಸ್ಟಿಕ್ನಿಂದ ಮೀನುಗಳ ಆರೋಗ್ಯಕ್ಕೆ ದೊಡ್ಡ ಸವಾಲಾಗಿದೆ. ಈ ವಿಷಯ ಕುರಿತು ನಮ್ಮ ಮೀನುಗಾರರಿಗೆ ಮತ್ತು ಕೇಳುಗರಿಗೆ ತುಂಬ ಮಹತ್ವವಾದ ಮಾಹಿತಿಯನ್ನು ಒದಗಿಸಿದ್ದೀರಿ. ಇನ್ನೂ ಕೆಲವರು ಇರ್ತಾರೆ ಡಾಕ್ಟರ್ ಚೇತನ್ ಅವರಿಂದ ಮಾಹಿತಿ ಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆಯನ್ನು ದಯವಿಟ್ಟು ಹೇಳಿ.
0: 9743942419. ಮತ್ತೊಮ್ಮೆ ಹೇಳ್ತೇನೆ, 9743942419.

0: ವಿಜಯಪ್ರಕಾಶ್ ಒಡೆಯ ಸ್ಟುಡಿಯೋ ಸಮಯ 7:23. ಅದ್ಮೇರೆ ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
5: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
4: ಇಲ್ಲಿಯವರೆಗೆ 9,50,00,000 ಕ್ಕಿಂತಲೂ ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18 ರಿಂದ 40

0: ಅರವತ್ತು ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ ಮೂರು ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
1: ಆತ್ಮರೆ, ಸ್ವರ್ಣಗ್ರಾಮದ ಹನುಮಂತ ಮಹಾರಾಜ ಭಜನಾ ಮಂಡಳಿಯ ಸದಸ್ಯರಿಂದ ಭಜನಾ ಪದಗಳನ್ನು ಆಲಿಸೋಣ.

ಬರುವಾಗ ಸಂಗಾಟಿತ್ತೇನೋ ಇಟ್ಟ ಮಂದೆಯ ತಮ್ಮ ಯಾವಲ್ಲಿಂದ ಬಂದಿ ನೀ ಬರುವಾಗ ಸಂಗಾಟಿತ್ತೇನೋ.

ಆತ್ಮರೆ, ಇವತ್ತಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸೊನ್ನಗ್ರಾಮದ ಹನುಮಂತ ಮಹಾರಾಜ ಭಜನಾ ಮಂಡಳಿಯ ಸದಸ್ಯರಿಂದ ಭಜನಾ ಪದಗಳನ್ನು ಕೇಳುತ್ತಿದ್ದೀರಿ. ಈ ಕಾರ್ಯಕ್ರಮ ವಿಜಯಪುರ ಆಕಾಶವಾಣಿ ನಿಲಯದಿಂದ ಮೂಡಿಬಂತು. ಸಮಯ 7:34 ಆಗುತ್ತಲಿದೆ. ಕೆಲವೇ ಕ್ಷಣಗಳಲ್ಲಿ ಮುಂದಿನ ಕಾರ್ಯಕ್ರಮ ಬೆಂಗಳೂರು ನಿಲಯದಿಂದ.

0: ಆಕಾಶವಾಣಿ ಇನ್ನೀಗ ಪ್ರಕಟಣೆ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ ಕೇಳುತ್ತಿರಿ.
1: ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ. ದೇಶದಲ್ಲಿ 1,086 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮುಂಗಾರು ಬೆಳೆ, ಕೇಂದ್ರ ಕೃಷಿ ಸಚಿವಾಲಯ ಮಾಹಿತಿ. ವಿಶ್ವ ಬಿಲ್ಲುಗಾರಿಕೆ ಪ್ಯಾರಾ ಕ್ರೀಡಾಕೂಟ, ಭಾರತಕ್ಕೆ 2 ಚಿನ್ನ 1 ಬೆಳ್ಳಿ ಪದಕ. ವಾರ್ತೆಗಳ ವಿವರ. ಅಭಿವೃದ್ದಿ ಯೋಜನೆಗಳು ಕಟ್ಟಕಡೆಯ ವ್ಯಕ್ತಿಗೂ ತಲುಪುವ ನಿಟ್ಟನಲ್ಲಿ ಸಮಾಜ ಸೇವೆ ಮತ್ತು ಸ್ವಚ್ಛತೆಯನ್ನ ದೈನಂದಿನ ಅಭ್ಯಾಸವನ್ನಾಗಿ ಮಾಡಿಕೊಳ್ಳುವಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಗರಿಕರಿಗೆ ಕರೆ ನೀಡಿದ್ದಾರೆ. ಗುಜರಾತ್ನ ನವಸಾರಿಯಲ್ಲಿ ಬೃಹತ್ ಸಾರ್ವಜನಿಕ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪಿಎಂ ಸ್ವನಿಧಿ ಯೋಜನೆಯು ಸಾಲ ಮತ್ತು ಆಧುನಿಕ ಡಿಜಿಟಲ್ ಪಾವತಿ ಸೌಲಭ್ಯಗಳಿಗೆ ಸುಲಭ ಪ್ರವೇಶ ಖಚಿತಪಡಿಸಿಕೊಳ್ಳುವ ಮೂಲಕ ಸಣ್ಣ ಬೀದಿ ವ್ಯಾಪಾರಿಗಳಿಗೆ ಆರ್ಥಿಕ ನೆರವನ್ನು ಒದಗಿಸಿದೆ ಎಂದು ಹೇಳಿದರು. ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ವಡೋದರದಲ್ಲಿ 35,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಅಭಿವೃದ್ದಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಿದರು. ಈ ಯೋಜನೆಗಳಲ್ಲಿ 20,700 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಪಶ್ಚಿಮಕ್ಕೆ ಮೀಸಲಾದ ಸರಕು ಸಾಗಣೆ ಕಾರಿಡಾರ್ನ ಪೂರ್ಣಗೊಂಡ ಭಾಗಗಳನ್ನು ಅವರು ರಾಷ್ಟಕ್ಕೆ ಸಮರ್ಪಿಸಿದರು. ಇದರ ಜೊತೆಗೆ ವಿವಿಧ ಸರಕು ಹಾಗೂ ಹೊಸ ಪ್ರಯಾಣಿಕ ರೈಲು ಸೇವೆಗಳಿಗೆ ಪ್ರಧಾನಿ ಚಾಲನೆ ನೀಡಲಿದ್ದು, ಆಲಿರಾಜ್ಪುರದ ಗಿರಿಜನ ಪ್ರದೇಶಗಳನ್ನು ರೈಲು ಜಾಲಕ್ಕೆ ಜೋಡಿಸುವ ಜೋಬತ್ ತಾಂಡಾ ರಸ್ತೆ ಹೊಸ ಮಾರ್ಗವನ್ನು ಉದ್ಘಾಟಿಸಿದರು. 9,700 ಕೋಟಿ ರೂಪಾಯಿ ಮೌಲ್ಯದ ರೈಲ್ವೆ ಯೋಜನೆಗಳು, 1,780 ಕೋಟಿ ರೂಪಾಯಿ ವೆಚ್ಚದ ರಾಷ್ಟೀಯ ಹೆದ್ದಾರಿ ಯೋಜನೆಗಳು ಹಾಗೂ ಗುಜರಾತ್ ಸರ್ಕಾರದ 2,600 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದರು. ಗುಜರಾತ್ನ ಏಕ್ತಾನಗರದಲ್ಲಿ ಇದೇ 22ರಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರು 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಆರ್ಟಿಕಲ್ 370 ಅತ್ಯುತ್ತಮ ಚಲನಚಿತ್ರ ವಿಭಾಗದಲ್ಲಿ ಪ್ರಶಸ್ತಿ ಪಡೆದಿದೆ. ಇದೇ ವೇಳೆ ಅತ್ಯುತ್ತಮ ನಾನ್ ಫೀಚರ್ ವಿಭಾಗದಲ್ಲಿ ಬಂಗಾರ್ ಹಾಗೂ ಅತ್ಯುತ್ತಮ ಸಾಕ್ಷ್ಯಚಿತ್ರ ವಿಭಾಗದಲ್ಲಿ ರಾಮ್ ನಮಿ ಪ್ರಶಸ್ತಿಗೆ ಭಾಜನವಾಗಿದೆ. ಬ್ರಹ್ಮಯುಗಂ ಚಿತ್ರದ ನಟನೆಗಾಗಿ ನಟ ಮಮ್ಮೂಟಿ ಹಾಗೂ ಚಂದು ಚಾಂಪಿಯನ್ ಚಿತ್ರದ ನಟನೆಗಾಗಿ ನಟ ಕಾರ್ತಿಕ್ ಆರ್ಯನ್ ಅವರು ಅತ್ಯುತ್ತಮ ನಟ ಪ್ರಶಸ್ತಿ ಹಾಗೂ ಆರ್ಟಿಕಲ್ 370 ಚಿತ್ರದ ನಟನೆಗಾಗಿ ಯಾಮಿ ಗೌತಮ್ ಅವರು ಅತ್ಯುತ್ತಮ ನಟಿ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಸ್ವಾತಂತ್ರ್ಯ ವೀರ ಸಾರ್ವರ್ಕರ್ ಚಿತ್ರದ ನಿರ್ದೇಶಕ ರಣದೀಪ್ ಹೂಡಾ ಅವರು ಅತ್ಯುತ್ತಮ ಚೊಚ್ಚಲ ನಿರ್ದೇಶಕ ಪ್ರಶಸ್ತಿ ಸ್ವೀಕರಿಸಲಿದ್ದಾರೆ. ಇದೇ ರೀತಿ ಕನ್ನಡ, ಮರಾಠಿ, ತಮಿಳು, ತೆಲುಗು, ತುಳು, ಮಲಯಾಳಂ, ಸಂತಾಲಿ ಸೇರಿದಂತೆ ಇತರೆ ಭಾಷೆಗಳು ಮತ್ತು ಪ್ರಕಾರಗಳ ವಿಭಾಗಗಳಲ್ಲಿ ಪ್ರಶಸ್ತಿಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಲಿದ್ದಾರೆ. ದ್ವಿಪಕ್ಷೀಯ ರಕ್ಷಣಾ ಮತ್ತು ಕಡಲ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಶ್ರೀಲಂಕಾಕ್ಕೆ 3 ದಿನಗಳ ಭೇಟಿಗಾಗಿ ಕೊಲಂಬೋ ತಲುಪಿದ್ದಾರೆ. ಭಂಡಾರ ನಾಯಕೆ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಅವರನ್ನು ಶ್ರೀಲಂಕಾ ರಕ್ಷಣಾ ಖಾತೆ ಉಪಸಚಿವೆ ಅರುಣಾ ಜಯಶೇಖರ ಮತ್ತು ಭಾರತೀಯ ಹೈಕಮಿಷನರ್ ಸಂತೋಷ್ ಝಾ ಆತ್ಮೀಯವಾಗಿ ಬರಮಾಡಿಕೊಂಡರು. ತಮ್ಮ ಭೇಟಿಯ ವೇಳೆ ಸಚಿವ ರಾಜನಾಥ್ ಸಿಂಗ್ ಅವರು ಶ್ರೀಲಂಕಾದ ನಾಯಕರೊಂದಿಗೆ ವಿವಿಧ ವಿಷಯಗಳ ಕುರಿತು ಮಾತುಕತೆ ನಡೆಸಲಿದ್ದಾರೆ. ಉಭಯ ದೇಶಗಳ ನಡುವೆ ಬಲವಾದ ಕಡಲ ಮತ್ತು ರಕ್ಷಣಾ ಪಾಲುದಾರಿಕೆ ಸೇರಿದಂತೆ ಪರಸ್ಪರ ಪ್ರಯೋಜನಕಾರಿ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟನಲ್ಲಿ ಚರ್ಚೆಗಳು ನಡೆಯಲಿವೆ. ಭೇಟಿಯ ಸಂದರ್ಭದಲ್ಲಿ ಸಚಿವ ರಾಜನಾಥ್ ಸಿಂಗ್ ಅವರು ಕೊಲಂಬೋದಲ್ಲಿರುವ ಭಾರತೀಯ ಸಮುದಾಯದೊಂದಿಗೆ ಸಂವಾದ ನಡೆಸಲಿದ್ದಾರೆ. ದೇಶದಲ್ಲಿ ಈ ತಿಂಗಳ 4ನೇ ತಾರೀಕಿನವರೆಗೆ 1,086 ಲಕ್ಷ ಹೆಕ್ಟೇರ್ಗಿಂತಲೂ ಹೆಚ್ಚು ಪ್ರದೇಶಗಳಲ್ಲಿ ಮುಂಗಾರು ಬೆಳೆಗಳನ್ನು ಬೆಳೆಯಲಾಗಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. 421 ಲಕ್ಷ ಹೆಕ್ಟೇರ್ಗೂ ಹೆಚ್ಚು ಪ್ರದೇಶದಲ್ಲಿ ಭತ್ತ ಬೆಳೆಯಲಾಗಿದೆ. ಒಟ್ಟು 117 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ದ್ವಿದಳ ಧಾನ್ಯಗಳನ್ನು ಬೆಳೆಯಲಾಗಿದೆ. 181 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಶ್ರೀಅನ್ನ ಬೆಳೆಯಲಾಗಿದೆ. 191 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಎಣ್ಣೆಕಾಳುಗಳನ್ನು ಬೆಳೆಯಲಾಗಿದೆ. 109 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹತ್ತಿ ಹಾಗೂ 58 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬು ಬೆಳೆಯಲಾಗಿದೆ ಎಂದು ಸಚಿವಾಲಯ ಮಾಹಿತಿ ನೀಡಿದೆ. ರಾಜಸ್ಥಾನ, ಉತ್ತರ ಪ್ರದೇಶ ಮತ್ತು ತೆಲಂಗಾಣದಲ್ಲಿನ ಐಟಿಐ ಕ್ಲಸ್ಟರ್ಗಳಿಗೆ ಒಟ್ಟು 735 ಕೋಟಿ ರೂಪಾಯಿಗಳ ಯೋಜನಾ ವೆಚ್ಚದೊಂದಿಗೆ ಕಾರ್ಯತಂತ್ರದ ಹೂಡಿಕೆ ಯೋಜನೆಗಳನ್ನು ಕೇಂದ್ರ ಸರ್ಕಾರ ಅನುಮೋದಿಸಿದೆ. ಇದರಲ್ಲಿ ರಾಜಸ್ಥಾನಕ್ಕೆ 241 ಕೋಟಿ ರೂಪಾಯಿ ಹೂಡಿಕೆ ಯೋಜನೆ, ಉತ್ತರ ಪ್ರದೇಶಕ್ಕೆ 240 ಕೋಟಿ ರೂಪಾಯಿ ಹಾಗೂ ತೆಲಂಗಾಣಕ್ಕೆ 254 ಕೋಟಿ ರೂಪಾಯಿ ಹೂಡಿಕೆ ಯೋಜನೆ ಸೇರಿದೆ. ಪ್ರಧಾನಮಂತ್ರಿ ಕೌಶಲ್ಯ ಮತ್ತು ಉದ್ಯೋಗಾವಕಾಶ ಪರಿವರ್ತನೆ ಮೂಲಕ ಮೇಲ್ದರ್ಜೆಗೇರಿಸಿ ಐಟಿಐಗಳಿಗೆ ಸಂಬಂಧಿಸಿದ 5ನೇ ರಾಷ್ಟೀಯ ಸ್ಟೀರಿಂಗ್ ಸಮಿತಿ ಸಭೆಯಲ್ಲಿ ಇದನ್ನು ಅನುಮೋದಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಸಮಾಜ ಸೇವೆ, ಸ್ವಚ್ಛತೆಯನ್ನ ದೈನಂದಿನ ಅಭ್ಯಾಸ ಮಾಡಿಕೊಳ್ಳುವಂತೆ ನಾಗರಿಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಗುಜರಾತ್ನ ಏಕ್ತಾ ನಗರದಲ್ಲಿ ಇದೇ 22ರಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ 72ನೇ ರಾಷ್ಟ

0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಹಾಗೂ ಅಂತಾರಾಷ್ಟೀಯ ಸೌರ ಒಕ್ಕೂಟ ಸಹಯೋಗದಲ್ಲಿ ಪಾಲುದಾರಿಕೆ ಮತ್ತು ಪ್ರದರ್ಶನ ಅವಕಾಶಗಳು ವಿಷಯದಡಿ ಈ ವರ್ಷದ ನವೆಂಬರ್ 2-5 ನವದೆಹಲಿಯ ಭಾರತ ಮಂಟಪದಲ್ಲಿ ಭಾರತ ನವೀಕರಿಸಬಹುದಾದ ಇಂಧನ ಶೃಂಗಸಭೆ ಮತ್ತು ಎಕ್ಸ್ಪೋ 2026 ಆಯೋಜಿಸಲಾಗಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯದ ಕಾರ್ಯದರ್ಶಿ ಸಂತೋಷ್ ಸಾರಂಗಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಅಂತಾರಾಷ್ಟೀಯ ಸೌರ ಒಕ್ಕೂಟದ 9th ಅಧಿವೇಶನ ಮತ್ತು 4th ಹಸಿರು ಹೈಡ್ರೋಜನ್ ಸಮ್ಮೇಳನದ ಬೆಂಗಳೂರು ಆವೃತ್ತಿಯ ರೋಡ್ ಶೋನಲ್ಲಿ ಭಾಗವಹಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಕರ್ನಾಟಕ ಅದ್ಭುತ ಸಾಧನೆ ಮಾಡಿದೆ ಎಂದು ಹೇಳಿದರು. ಪ್ರಸ್ತುತ ರಾಜ್ಯದಲ್ಲಿ ಇಂಧನ ಉತ್ಪಾದನೆಯಲ್ಲಿ ನವೀಕರಿಸಬಹುದಾದ ಇಂಧನ ಕ್ಷೇತ್ರ 70% ಪಾಲು ಹೊಂದಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಖಾಸಗಿ ಪಾಲುದಾರರು ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಹೂಡಿಕೆ ಮಾಡುವ ನಿಟ್ಟನಲ್ಲಿ ಈ ರೋಡ್ ಶೋ ಆಯೋಜಿಸಲಾಗಿದೆ. ಅಲ್ಲದೆ ನವದೆಹಲಿಯಲ್ಲಿ ಮುಂಬರುವ ಶೃಂಗಸಭೆಯಲ್ಲಿ ಹೆಚ್ಚಿನ ಸಂಖ್ಯೆಯ ಪಾಲುದಾರರು ಭಾಗವಹಿಸುವಂತೆ ಆಹ್ವಾನಿಸಿದ್ದೇವೆ ಎಂದು ಸಂತೋಷ್ ಸಾರಂಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಇಂಧನ ಸಚಿವ ಕೆಜೆ ಜಾರ್ಜ್ ಉಪಸ್ಥಿತರಿದ್ದರು. ಬ್ರಿಕ್ಸ್ ಶೃಂಗಸಭೆಯ ನೇಪಥ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಈ ಕುರಿತು ಮಾಹಿತಿ ನೀಡಿದ ಕ್ರೆಮ್ಲಿನ್ ವಕ್ತಾರ ಡಿಮಿಟ್ರಿ ಪೆಸ್ಕೋವ್, ಉಭಯ ನಾಯಕರು ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಚರ್ಚಿಸುವ ನಿರೀಕ್ಷೆಯಿದೆ. ಜಾಗತಿಕವಾಗಿ ಭಾರತ ಮತ್ತು ರಷ್ಯಾ ಪ್ರಮುಖ ರಾಷ್ಟಗಳಾಗಿವೆ. ಬ್ರಿಕ್ಸ್ ಶೃಂಗಸಭೆಯ ಕಾರ್ಯಸೂಚಿಯಲ್ಲಿ ಕೃತಕ ಬುದ್ದಿಮತ್ತೆ ವಿಷಯ ಪ್ರಮುಖವಾಗಿರುತ್ತದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವೆ ಅನ್ನಪೂರ್ಣಾದೇವಿ ಬರೆದ ಲೇಖನವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಮಾತೃವಂದನಾ ಯೋಜನೆ ಮತ್ತು ಪೋಷಣ್ ಮಾಸಿಕದ 10 ಕುರಿತಾದ ಲೇಖನವು ಅಂಗನವಾಡಿ ವ್ಯವಸ್ಥೆಯನ್ನು ಜಲಾಂದೋಲನವಾಗಿ ಮಾಡುವ ಸಂದೇಶವನ್ನು ಎತ್ತಿ ತೋರಿಸುತ್ತದೆ ಎಂದು ಪ್ರಧಾನಿ ಹೇಳಿದ್ದಾರೆ. ನೇರ ಲಾಭ ವರ್ಗಾವಣೆ, ಸಾಮಾಜಿಕ ಲೆಕ್ಕ ಪರಿಶೋಧನೆ ಹಾಗೂ ಪೌಷ್ಟಿಕ ಆಹಾರವು ಮಕ್ಕಳು, ಮಹಿಳೆಯರು ಮತ್ತು ಹದಿಹರೆಯದ ಹುಡುಗಿಯರನ್ನು ಹೇಗೆ ಬೆಂಬಲಿಸುತ್ತದೆ ಎಂಬುದನ್ನು ಈ ಲೇಖನ ಒತ್ತಿ ಹೇಳುತ್ತದೆ. ಈ ಪ್ರಯತ್ನಗಳು ಅಪೌಷ್ಟಿಕತೆ ಮುಕ್ತ ಮತ್ತು ವಿಕಸಿತ ಭಾರತಕ್ಕೆ ದಾರಿ ಮಾಡಿಕೊಡುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಅಹಮದಾಬಾದ್ನಲ್ಲಿ ನಡೆದ ವಿಶ್ವ ಬಿಲ್ಲುಗಾರಿಕೆ ಪ್ಯಾರಾ ಕ್ರೀಡಾಕೂಟ ಸರಣಿಯ 3 ಹಂತದಲ್ಲಿ ಭಾರತ ಅದ್ಭುತ ಪ್ರದರ್ಶನ ನೀಡಿದೆ. ಪುರುಷರ ತಂಡ ಸ್ಪರ್ಧೆಗಳಲ್ಲಿ 2 ಚಿನ್ನ ಮತ್ತು ಮಹಿಳೆಯರ ರಿಕರ್ವ್ ವಿಭಾಗದಲ್ಲಿ ಬೆಳ್ಳಿ ಪದಕ ಗೆದ್ದಿದೆ. ಕಾಂಪೌಂಡ್ ತಂಡ ಸ್ಪರ್ಧೆಯಲ್ಲಿ ಹಾಲಿ ವಿಶ್ವ ಚಾಂಪಿಯನ್ ತೋಮನ್ ಕುಮಾರ್ ಹಾಗೂ ಶ್ಯಾಮಸುಂದರ್ ಸ್ವಾಮಿ ಜೋಡಿ ಇರಾಕ್ನ ಅಬ್ಬಾಸ್ ಕದೀಮ್ ಮತ್ತು ಅನ್ವರ್ ಜೋಡಿ ವಿರುದ್ದ 152-139 ಅಂತರದಲ್ಲಿ ಗೆಲುವು ಸಾಧಿಸಿ ಚಿನ್ನದ ಪದಕ ವಿಜೇತರಾಗಿದ್ದಾರೆ. ಪುರುಷರ ರಿಕರ್ವ್ ಸ್ಪರ್ಧೆಯಲ್ಲಿ ಹರ್ಮಿಂದರ್ ಸಿಂಗ್ ಮತ್ತು ವಿಜಯ್ ಸುಂಡಿ ಜೋಡಿ ಸ್ಲೋವಾಕಿಯಾದ ಡೇವಿಡ್ ಇವಾನ್ ಮತ್ತು ಡೆನಿಸ್ ಇವಾನ್ ಅವರನ್ನು 6-2, 6-2 ಅಂತರದಿಂದ ಸೋಲಿಸಿ ಚಿನ್ನದ ಪದಕ ಗೆದ್ದರು. ಮಹಿಳಾ ರಿಕರ್ವ್ ತಂಡ ವಿಭಾಗದ ಫೈನಲ್ನಲ್ಲಿ ಭಾವನಾ ಮತ್ತು ಪೂಜಾ ಜೋಡಿ ಚೀನಾ ಜೋಡಿ ವಿರುದ್ದ 0-6 ಅಂತರದಲ್ಲಿ ಪರಾಭವಗೊಂಡ ನಂತರ ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಮಾಜ ಸೇವೆ, ಸ್ವಚ್ಛತೆಯನ್ನ ದೈನಂದಿನ ಅಭ್ಯಾಸ ಮಾಡಿಕೊಳ್ಳುವಂತೆ ನಾಗರಿಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಗುಜರಾತ್ನ ಏಕ್ತಾನಗರದಲ್ಲಿ ಇದೇ 22 ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ 72 ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ. ದೇಶದಲ್ಲಿ 1,086,000 ಹೆಕ್ಟೇರ್ ಪ್ರದೇಶದಲ್ಲಿ ಮುಂಗಾರು ಬೆಳೆ, ಕೇಂದ್ರ ಕೃಷಿ ಸಚಿವಾಲಯ ಮಾಹಿತಿ. ವಿಶ್ವ ಬಿಲ್ಲುಗಾರಿಕೆ ಪ್ಯಾರಾ ಕ್ರೀಡಾಕೂಟ, ಭಾರತಕ್ಕೆ 2 ಚಿನ್ನ 1 ಬೆಳ್ಳಿ ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಕ್ಕೆ.

0: ಸ್ನೇಹಿತರೆ, ವಿಜಯಪುರ ಆಕಾಶವಾಣಿಯ ಕೇಂದ್ರವಿದು. ಸಮಯ ಸಂಜೆಯ 7:45:03. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಯಾರು ಪೊಲೀಸ್?

ಒಲವಿನ ಕಥೆಯ ಬರೆಯುವ ಗೆಳೆಯ ಬದುಕಿನ ಕೊಳೆಯ ತೊಳೆಯುವ ಸಮಯ ಹಸಿವಿನ ಬೆಂಕಿ ಸುಡುತ್ತಿದೆ ಮನೆಯ ಅಡುಗಿನ ನದಿಗೆ ಇಡುಬಂದು ತಡೆಯ ಮಂಚದ ಮೇಲೆ ಲಂಚದ ಒಡೆಯ ಎತ್ತರೆ ಮೇಲೆ ಕಡಿಯ ತಲೆಯ ಬಡತನ ಸಾಕುವ ಕಂಡ ದೊರೆಗಳ ಹೆಣ್ಣಿನ ಶೀಲವ

ಎಲೆ ಹುಲಿಸಿಂಹಗಳು ನಡೆದಾಡುತ್ತಿವೆ, ಪರಿಚಿರತೆಗಳು ಮುಂಬಾಗಿಲಲಿ, ನರಿತೋಳಗಳು ಹಿಂಬಾಗಿಲಲಿ, ಕರಿಗೂಬೆಗಳು ಹೆಂಚಿನ ಮೇಲೆ, ರಣಹದ್ದುಗಳು ನಡುಮನೆಯೊಳಗೆ, ವಿಷಸರ್ಪಗಳು ದೇಶವನ್ನು ಕಲು ಹೊಂಚು ಹಾಕಿವೆ. ಅರಿಯದ ಜನ

ಸ್ನೇಹಿತರೆ, ಕನ್ನಡ ಚಿತ್ರಗೀತೆಗಳು ಮೂಡಿ ಬರ್ತಾ ಇರೋದು ನಿಮ್ಮ ನೆಚ್ಚಿನ ಎಫ್ಎಂ ಸ್ಟೇಷನ್ ವಿಜಯಪುರದಿಂದ. ಈಗ ತಾನೇ ಸಂಗ್ರಾಮ, ಇಂದ್ರಜಿತ್, ಶಾಂತಿ ಕ್ರಾಂತಿ ಚಿತ್ರಕ್ಕೆಂದು ಮೂರು ಹಾಡುಗಳನ್ನು ಕೇಳುತ್ತಿದ್ದಿರಿ. ಎಲ್ಲ ಹಾಡುಗಳನ್ನು ಬರೆದು ಸಂಗೀತ ಸಂಯೋಜನೆಯನ್ನು ಹಂಸಲೇಖ ಅವರು ಮಾಡಿದರು. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ 101.8 ಮೆಗಾಹರ್ಟ್ಸ್ಗಳಲ್ಲಿ ಮೂಡಿ ಬರ್ತಾ ಇದೆ. ಸ್ಟುಡಿಯೋ ಸಮಯ 8:27 ಆಗ್ತಾ ಇದೆ. ಚಿತ್ರಗೀತೆಗಳ ಕಾರ್ಯಕ್ರಮ ಮುಂದುವರಿಯುತ್ತದೆ.

ಸುಮಧುರ ಗೀತೆಗಳ ಗಾಯನ ಸದ್ಯಕ್ಕೆ ಸಾಗಿದೆ ಸ್ನೇಹಿತರೆ. ಅದರಲ್ಲಿ ನಮ್ಮ ಪಯಣ ಒಯ್ತನೇತ ಅಜ್ಜಿ ಸ್ಟುಡಿಯೋ ಸಮಯ 8:15:10 ಆಗ್ತಾ ಇದೆ. ತುಂಬ ಮೆಲೋಡಿ ಆಗಿರ್ತಕ್ಕಂಥ ಹಾಡುಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗ್ತಿದೆ. ಸಿ ಉದಯಶಂಕರ್, ಆರ್ ಎನ್ ಜಯಗೋಪಾಲ್, ವಿಜಯ ನರಸಿಂಹ ಬರೆದ ಹಾಡುಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಮೂಡಿಬರ್ತಾ ಇವೆ. ಇನ್ನು ಮುಂದೆ 1981 ತೆರೆಗೆ ಬಂದಂಥ ಅವಳಿ ಜವಳಿ ಚಿತ್ರದ ಒಂದು ಗೀತೆ. ಚಂದ್ರಶೇಖರ್ ಆಶಾಲತಾ ಹಾಡಿಗೆ ಅಭಿನಯ ಮಾಡಿದ್ದಾರೆ. ವಿಜಯ ನರಸಿಂಹ ಬರೆದ ಹಾಡಿದು, ಸತ್ಯಂ ಅವರಿಂದ ಸಂಗೀತವಿದೆ.

ಸ್ನೇಹಿತರೆ, ಪದ್ಮಶ್ರೀ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಡಾಕ್ಟರ್ ಎಸ್ ಜಾನಕಿಯವರ ಯುಗಳ ಸ್ವರಗಳಲ್ಲಿ ಸುಮಧುರವಾದ ಗೀತೆಗಳನ್ನು ಇದುವರೆಗೆ ಆಲಿಸುತ್ತಿದ್ದೀರಿ. ಕಾರ್ಯಕ್ರಮದಲ್ಲಿ ಕೇಡಿ ನಂಬರ್ 1, ವಜ್ರ ಮುಷ್ಟಿ, ಏಟು ಎದುರೇಟು, ಹುಡುಗಾಟದ ಹುಡುಗಿ, ಆಟೋರಾಜ, ಅವಳಿ ಜವಳಿ ಮತ್ತು ನಾನಿನ ಬಿಡಲಾರೆ ಚಿತ್ರದ ಕೆಲವು ಗೀತೆಗಳನ್ನು ಕೇಳಿದಿರಿ. ಚಿ ಉದಯಶಂಕರ್, ಆರ್ ಎನ್ ಜಯಗೋಪಾಲ್, ವಿಜಯ ನಾರಸಿಂಹ ಬರೆದ ಹಾಡುಗಳಿಗೆ ಸತ್ಯಂ, ರಾಜನ್ ಮತ್ತು ನಾಗೇಂದ್ರ, ಜಿ ಕೆ ವೆಂಕಟೇಶ್ ಹಾಗೂ ಟಿ ಜಿ ಲಿಂಗಪ್ಪ ಅವರಿಂದ ಸಂಗೀತವಿತ್ತು. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ಇದು ವಿಜಯಪುರ ಆಕಾಶವಾಣಿ. ಇನ್ನು ಮುಂದೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್. ಮೊದಲಿಗೆ ಅಪರಿಚಿತ ಚಿತ್ರದ ಒಂದು ಗೀತೆ. ಗಾಯಕರು ಹರಿಹರನ್ ಮತ್ತು ಹರಿಣಿ. ಮೆಹಬೂಬ್ ಅವರ ಗೀತೆ ರಚನೆಗೆ ಹ್ಯಾರಿಸ್ ಜಯರಾಜ್ ಅವರಿಂದ ಸಂಗೀತ.

ಆತ್ಮೀಯ ಸ್ನೇಹಿತರೆ, ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ವಿಜಯಪುರ ನಿಲಯದಿಂದ ಮೂಡಿಬರ್ತಾ ಇದೆ. ಇನ್ನು ಮುಂದೆ ಶಾರುಖ್ ಖಾನ್, ದೀಪಿಕಾ ಪಡುಕೋಣೆ ಅವರು ಮುಖ್ಯ ಭೂಮಿಕೆಯಲ್ಲಿದ್ದ ಚಿತ್ರ ಚೆನ್ನೈ ಎಕ್ಸ್ಪ್ರೆಸ್. ಸುನಿಧಿ ಚೌಹಾಣ್, ಅರ್ಜಿತ್ ಸಿಂಗ್, ನೀತಿ ಮೋಹನ್ ಗೀತೆಯನ್ನು ಹಾಡಿದ್ದಾರೆ. ಅಮಿತಾಭ್ ಭಟ್ಟಾಚಾರ್ಯ ಬರೆದ ಹಾಡಿದು ವಿಶಾಲ್ ಶೇಖರ್ ಅವರಿಂದ ಸಂಗೀತವಿದೆ.

ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು. ಇನ್ನೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೇಳೋಣ ವಿನಾಯಕ್ ವೈದ್ಯನಾಥನ್ ಅವರಿಂದ ವೀಣಾವಾದನ. ಪಕ್ಕವಾದದಲ್ಲಿ ಮೃದಂಗ ನುಡಿಸುವವರು ಆರ್ ನರಸಿಂಹನ್. ಕೇಳಿ ಮೊದಲಿಗೆ ಭಜನ ಸೇಯರಾದ ಧರ್ಮವತಿ ರಾಗ ರೂಪಕ ತಾಳದಲ್ಲಿರುವ ಮೈಸೂರು ವಾಸುದೇವಾಚಾರ್ಯರ ಕೃತಿ.

ವಿನಾಯಕ ವೈದ್ಯನಾಥನ್ ಅವರ ವೀಣಾವಾದನವನ್ನು ಕೇಳುತ್ತಿದ್ದರೆ. ಮುಂದುವರಿಸುತ್ತಾ ಇನ್ನೀಗ ಕೇಳಿ ಸ್ಮರಣೆ ಒಂದೇ ಸಾಲದೆ ಮಲಯ ಮಾರುತ ರಾಗ ಆದಿತಾಳದಲ್ಲಿರುವ ಪುರಂದರದಾಸರ ಒಂದು ಕೃತಿ.

ಇದುವರೆಗೆ ಕಮಾಚರಾಗ ಆದಿ ತಾಳದಲ್ಲಿದ್ದ ಪಟ್ಟಣಂ ಸುಬ್ರಹ್ಮಣ್ಯ ಅಯ್ಯರ್ ವಿರಚಿತ ಒಂದು ತಿಲ್ಲಾರವನ್ನು ಕೇಳಿದರೆ. ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿನಾಯಕ ವೈದ್ಯನಾಥನ್ ಅವರ ವೀಣಾವಾದನವನ್ನು ಕೇಳಿದರೆ. ಪಕ್ಕವಾದ್ಯದಲ್ಲಿ ಮೃದಂಗ ನುಡಿಸಿದವರು ಆರ್ ನರಸಿಂಹನ್. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು. ಸಮಯ 10:30 ಇನ್ನು ಕೆಲವೇ ಕ್ಷಣಗಳಲ್ಲಿ ಗ್ಲೋಬಲ್ ಫೈನ್ಟೆಕ್ ಸಮ್ಮೇಳನದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಮಾಡಿದ ಉದ್ಘಾಟನಾ ಭಾಷಣದ ಧ್ವನಿಮುದ್ರಿತ ಪ್ರಸಾರ ಕೇಳುತ್ತೀರಿ. ಈ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ.

ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ, ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ, ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ, ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ, ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿ ಹಾಡಿಗೆ ದನಿಯಾದದ್ದು ಆಕಾಶವಾಣಿ, ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಈಗ 90ರ ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ.

0: ಕವಿ ಡಿ ವಿ ಜಿಯವರು ಹೇಳಿರುವ ಮಾತೊಂದು ಹೀಗಿದೆ. ಇಳೆಯಿಂದ ಮೊಳಕೆ ಯೊಗೆವೊಂದು ತಮಟೆಗಳಿಲ್ಲ, ಫಲಮಾಗುವೊಂದು ತುತ್ತೂರಿ ದನಿಯಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿನಿನ್ನ ತುಟಿಗಳನ್ನು ಮಂಕುತಿಮ್ಮ.
1: ಜಗತ್ತಿನ ಒಳಿತಿಗಾಗಿ ಪ್ರಕೃತಿ ಮಾಡುವ ಕೆಲಸ ಸದ್ದುಗದ್ದಲವಿಲ್ಲದೆ ನಡೆಯುತ್ತದೆ. ಬೀಜ ಮೊಳಕೆ ಒಡೆಯುವುದು, ಕಾಯಿ ಹಣ್ಣಾಗುವುದು, ಸೂರ್ಯಚಂದ್ರರು ಬೆಳಕು ನೀಡುವುದು, ಇವೆಲ್ಲ ಮೌನವಾಗಿ ನಡೆಯುತ್ತದೆ. ನಿನಗೆ ನೀನೇ ಬಹುಪರಾಕು ಹೇಳಿಕೊಳ್ಳಬೇಡ. ಇದು ಮನುಕುಲಕ್ಕೆ ಕವಿಮಾತು, ಕಿವಿಮಾತು. ಸಮರ್ಪಣೆ ಇರುವಲ್ಲಿ ಅಹಂಕಾರ ಇರಲಾರದು. ಪ್ರಚಾರದ ತೋರಣಕ್ಕಿಂತ ವಿಚಾರದ ಹೂರಣ ಮುಖ್ಯ.

0: ಅಮ್ಮ ಅಮ್ಮ,
1: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
0: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ಮ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದೀಯಾ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.

0: ಮಾನವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.